0: ಸಾಧ್ಯವಾಗ್ತಿಲ್ಲ ಬಸವರಸ.
1: ಹಾ, ಕಾಯವನ್ನ ಮನಸ್ಸು ಆವರಿಸಿದೆ. ಕಾಯದಲ್ಲಿ ಅರಿವು ಸಂಗಮವಾಗಿದೆ. ಅರಿವು ಗುರುವಾಗಿ ತನ್ನನ್ನು ತಿಳಿಯಲು ಕಾಯವನ್ನು ಮತ್ತು ಮನವನ್ನು ತನ್ನತ್ತ ಸೆಳೆದರೆ ಮನ ತನಗೆ ಬೋಧೆ ಮಾಡುವ ಅರಿವನ್ನು ದೂರ ತಳ್ಳಿ ಕಾಯವನ್ನು ತನ್ನತ್ತ ಸೆಳಿತಾ ಇದೆ. ಯಾಕೆಂದರೆ ಮನ ಭ್ರಮೆಯಿಂದ ಕೂಡಿದೆ. ಸ್ವತಃ ತಾನು ಬ್ರಹ್ಮ ಅನ್ನೋದನ್ನು ಮರೆತು ಹೋಗಿದೆ. ಭ್ರಮೆಯಿಂದಾಗಿ ಕಾಯದೊಂದಿಗೆ ಮನ ಕ್ಷಣಿಕ ಸುಖಗಳನ್ನು ಅನುಭವಿಸ್ತಾ ಇದೆ. ಕಲ್ಲು, ಮಣ್ಣು, ಲೋಹ ಮತ್ತು ತನ್ನಂತೆ ಇರುವ ಕಾಯಗಳು ಮನಕ್ಕೆ ಸುಖದ ವಸ್ತುಗಳಾಗಿವೆ. ಈ ಭ್ರಮಾ ಸುಖವನ್ನು ನಷ್ಟ ಮಾಡಿಕೊಳ್ಳಿಕ್ಕೆ ಮನಕ್ಕೆ ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಮನ ತನ್ನದೇ ಆದ ಭ್ರಮಾಲೋಕವನ್ನು ಸೃಷ್ಟಿ ಮಾಡಿದೆ.
0: ಹೌದೇ, ಅದು ಹೇಗೆ ಬಸವಣ್ಣ, ವಿವರಿಸಿ ಹೇಳ್ತೀರಾ?
1: ಕಾಯ ರಾಜನದ್ದಾದ್ರೇನು, ಸೈನಿಕನದ್ದಾದ್ರೇನು, ಶ್ರೀಮಂತನದ್ದಾದ್ರೇನು, ಬಡವನದ್ದಾದ್ರೇನು, ಹೆಣ್ಣಾದ್ರೇನು, ಗಂಡಾದ್ರೇನು, ಕಾಯ ಯಾವ ಭಾಷೆ ಮಾತನಾಡಿದ್ರೇನು, ಯಾವ ದೇಶದ್ದಾದ್ರೇನು, ಕಾಯ ಕಾಯವೇ ಆಗಿದೆ. ಭ್ರಮೆಯಿಂದಾಗಿ ಕಾಯ ರಾಜನಾಗಿ ಆಡಳಿತ ಮಾಡ್ತದೆ. ಆಡಳಿತಕ್ಕೆ ಗುರಿಯಾದದ್ದು ಕೂಡ ಕಾಯವೇ. ಕಾಯ ಕಾಯಗಳೊಂದಿಗೆ ಯುದ್ಧ ಮಾಡಿ ತನ್ನ ಪ್ರಭುತ್ವವನ್ನು ಬೆಳೆಸೋದು, ಮತ್ತೊಂದು ಪ್ರಭುತ್ವವನ್ನು ಅಳಿಸಿ ಹಾಕೋದು ತಪ್ಪು ಅಂತ ಕಾಯಗಳಿಗೆ ಅನ್ನಿಸೋದೇ ಇಲ್ಲ. ಕಾಯ ರಾಜ ಆದದ್ದು, ಗುರು ಆದದ್ದು, ಶಿಷ್ಯ ಆದದ್ದು, ಮಂತ್ರಿ, ಪ್ರಧಾನಿ, ಶಾಸಕ, ಅಧಿಕಾರಿಯಾಗಿ ಕಾಯದ ಮೇಲೆ ಕಾಯದ ಒಡೆತನವನ್ನು ಹೇರೋದು ಕಾಯದ ಕುಚೋದ್ಯತನ ಅಂತ ಕಾಯಗಳಿಗೆ ಅನ್ನಿಸ್ತಾ ಇಲ್ಲ.
2: ಇದು ತಪ್ಪೇ ಬಸವಣ್ಣ?
1: ಹೌದು, ಸ್ವಾನುಭಾವದಿಂದ ಆಲೋಚನೆ ಮಾಡಿ ನೋಡಿ ರಾಯಮ್ಮ, ತಪ್ಪಲ್ದಿದ್ರೆ ಮತ್ತೇನು? ಕಾಯ ಕಾಯವನ್ನೇ ಉತ್ತಮ ಕುಲ ಅಂತ, ಹೀನ ಕುಲ ಅಂತ ತನ್ನನ್ನು ತಾನು ಸೀಳಿಕೊಳ್ಳೋದು ತಪ್ಪಲ್ವೇ? ಈ ಎಲ್ಲ ಆಲೋಚನೆಗಳು ಪ್ರತಿ ಕಾಯದಲ್ಲಿ ಇದ್ದರೂ ಕೂಡ ಹೇಳಿದ ಕಾಯವನ್ನು ಕೇಳಿದ ಕಾಯ ಗುರು ಅಂತ ಸ್ವೀಕರಿಸ್ತದೆ. ತಿಳಿ ಹೇಳಿದ ಕಾಯವನ್ನು ಗುರು ಅಂತ ಆರಾಧಿಸ್ತದೆ. ಆ ಕಾಯ ಸತ್ತಾಗ ಸಮಾಧಿ ಕಟ್ಟಿ ಪಲ್ಲಕ್ಕಿ ಉತ್ಸವಗಳನ್ನು ಮಾಡಿ ಸಂಭ್ರಮಿಸ್ತದೆ. ಈ ಅಜ್ಞಾನ ಕಾಯದಿಂದ ತೊಲಗೋದಾದರೂ ಹೇಗೆ? ತಿಳಿ ಹೇಳಿದ ಕಾಯ ಬೇರಲ್ಲ, ಆ ತಿಳುವಳಿಕೆಯನ್ನು ಕೇಳಿದಂಥ ಕಾಯವೂ ಬೇರಲ್ಲ. ಕೇಳಿದ ತಕ್ಷಣ ತಿಳಿಯುವ ಶಕ್ತಿ ಪ್ರತಿ ಕಾಯದಲ್ಲಿಯೂ ಇದೆ. ಅದನ್ನು ತನಗೆ ತಾನೇ ಆಚರಣೆಗೆ ತರೋದನ್ನು ಬಿಟ್ಟು ತಿಳಿ ಹೇಳುವ ಕಾಯವನ್ನೇ ಗುರುಕಾಯ ಅಂತ ನಂಬಿ ಕಾಯ ಕಾಯಕ್ಕೆ ಸಂಪೂರ್ಣ ಶರಣ ಹೋಗುವುದು ಮನ ತನುವಿಗೆ ಮಾಡುವ ಮೋಸ, ವಂಚನೆ. ಈ ವಂಚನೆಯನ್ನು ತನು ಪ್ರತಿಭಟನೆ ಮಾಡುವ ಮೂಲಕ ಮನವನ್ನು ತಡೆದೇ ಇದ್ದರೆ ಕಾಯ ತನಗೆ ತಾನೇ ಎಂದಿಗೂ ಸದೃಢವಾಗಲಿಕ್ಕೆ ಸಾಧ್ಯವೇ ಇಲ್ಲ.
0: ಬಸವರಸ, ತಮ್ಮ ಈ ಮಾತು ಕೇಳಿ ರೋಮಾಂಚನ ಆಗ್ತದೆ. ನಮ್ಮನ್ನು ಯಾರೂ ತುಳಿತಾ ಇಲ್ಲ. ತನುವನ್ನು ಆವರಿಸಿದ ರಕ್ಕಸ ಮನಕ್ಕೆ ತನುವೇ ತುತ್ತಾಗ್ತಾ ಇದೆ ಅನ್ನೋದು ತಮ್ಮ ಮಾತಿನ ತಿರುಳಲ್ಲವೇ ಬಸವರಸ?
1: ಹೌದು ತಾಯಿ ಸತ್ಯಕ್ಕ, ತಾವು ಸರಿಯಾಗಿಯೇ ತಿಳಿದುಕೊಂಡಿದ್ದೀರಿ. ಈಗ ನಮ್ಮನ್ನು ನಾವು ತಿಳಿಯುವಂಥ ಕಾಲ ಬಂದಿದೆ. ಮನ ಕಾಯಕ್ಕೆ ಮಾಡುವ ಮೋಸ ಅಂತ, ವಂಚನೆ ಅಂತ ತಾವು ತಿಳಿಬೇಕಿಲ್ಲ. ಮನದ ಉಪಾಯ ಅಂತ ಯಾಕೆ ತಿಳಿಬಾರ್ದು? ಮನ ಕಾಯವನ್ನು ಹಿಂಸೆ ಮಾಡುವ ಮೂಲಕ ತನ್ನ ಗೆಳೆತನ ಬಿಡಲು ಕಾಯಕ್ಕೆ ಸೂಚನೆ ನೀಡಿದ ಹಾಗೆ, ಕಾಯಕ್ಕೆ ಮೋಸ ಮಾಡುವ ಮನವೆಂಬ ಗೆಳೆಯನನ್ನು ಬಿಟ್ಟು ಕಾಯ ಸದಾ ಅರಿವಿನ ಪಾಠ ಮಾಡುವ ಗುರುದೇವನ ಗೆಳೆತನ ಮಾಡೋದಕ್ಕೋಸ್ಕರ ಮನ ಕಾಯಕ್ಕೆ ತೊಂದರೆ ಕೊಡ್ತಾ ಇರಬಹುದು ಅಂತ ಯಾಕೆ ತಿಳಿಬಾರ್ದು? ಹೀಗಾಗಿ ಕಾಯಕ್ಕೆ ತೊಂದರೆ ಕೊಡುವ ಮನವನ್ನೇ ಸತಿಯನ್ನಾಗಿಸಿ, ಅರಿವನ್ನೇ ಪತಿಯನ್ನಾಗಿಸಿ, ಸತಿ ಪತಿಗಳಿಬ್ಬರೂ ಕಾಯದಲ್ಲಿ ಅರಿವಿನ ಮೂಲಕ ವಾಸ ಮಾಡುವ ಪದ್ಧತಿಯನ್ನು ನಾವು ಆಚರಣೆಗೆ ತಂದುಕೊಳ್ಳಬಹುದಲ್ಲ?
0: ಆಹಾ, ಬಹಳ ಸುಂದರವಾದ ಸೂತ್ರವನ್ನೇ ಹೇಳಿದಿರಿ ಬಸವರಸ. ಸತಿ ಪತಿಗಳು ಒಂದಾದ ಭಕ್ತಿ ಹಿತ ಆಗಿರೋದು ಅನ್ನುವ ಮಾತು ತಮ್ಮ ಮಾತಿಗೆ ಸರಿ ಹೋಗ್ತದಲ್ಲವೇ ಬಸವರಸ?
1: ಹೌದು ತಾಯಿ, ಕಾಯ ಹೆಣ್ಣು ಅಲ್ಲ, ಗಂಡು ಅಲ್ಲ. ಕಾಯವನ್ನು ಆವರಿಸಿದ ಮನವೇ ಹೆಣ್ಣು. ಆ ಹೆಣ್ಣನ್ನೇ ಸತಿಯನ್ನಾಗಿಸಿ, ಕಾಯದಲ್ಲಿಯೇ ಸಂಗಮ ಆದ ಅರಿವೆಂಬ ಗುರುದೇವನನ್ನೇ ಪತಿಯನ್ನಾಗಿಸಿ ಇವರಿಬ್ಬರೂ ಕಾಯದಲ್ಲಿ ಒಂದಾದರೆ ಆ ಕಾಯಕ್ಕೆ ಇಡೀ ಜಗತ್ತು ಸುಂದರವಾಗಿ ಕಾಣ್ತದೆ.
3: ಇವತ್ತಿನ ಸಭೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
4: ಶರಣು ಶರಣಾರ್ಥಿ.

0: ಭಾಗವಹಿಸಿದ ಕಲಾವಿದರು ಚನ್ನಬಸವಣ್ಣ, ವೆಂಕಟೇಶ್ ಹೂಗಾರ್, ರಾಯಮ್ಮ, ರಮಾ ಕುಲಕರ್ಣಿ, ಸತ್ಯಕ್ಕ, ವಿಜಯಶ್ರೀ. ಶೀರ್ಷಿಕೆ ಗೀತೆ ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರ ವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಅದೇ ರೀತಿ ಕೀಲು ಮರುಜೋಡಣೆ, ಕೃತಕ ಕೀಲು ಮರುಜೋಡಣೆ ಸಂಬಂಧ ಸ್ಟ್ರೈಕಲ್ ಮೇಕ್ ರೋಬೋ ಆಮದು ಮಾಡಿಕೊಂಡ ರೋಬೋ ಪ್ರಪ್ರಥಮವಾಗಿ ಕಲ್ಯಾಣ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿಯೇ ರೋಬೋ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ಎಲುಬು ಕೀಲು ಚಿಕಿತ್ಸೆ ಹೊರತಾಗಿಯೂ ಎಲ್ಲಾ ಸೌಲಭ್ಯಗಳು, ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ವೈದ್ಯಕೀಯ ವಿಭಾಗ ಅಂದರೆ ಮೆಡಿಸಿನ್ ಶಸ್ತ್ರಚಿಕಿತ್ಸೆ, ಒಬಿಜಿ ಸ್ತ್ರೀರೋಗ ವಿಭಾಗ, ಶ್ವಾಸಕೋಶ ಶಸ್ತ್ರಚಿಕಿತ್ಸೆ ವಿಭಾಗ ಸೇರಿ ಇತರ ವಿಭಾಗಗಳಿವೆ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳೋಣ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ. ಆರ್ಥಿಕ ವಿಷಯಿಕೆಯ ಮಂತ್ರಿ ಪರಿಷದ ಸಮಿತಿಯ ಅಸ್ಮೈ ವಿಪಣನ ಸತ್ರಾಯ ಚತುರ್ದಶ ಗ್ರೈಷ್ಮಿಕ ಸಸ್ಯಾನಾಂ MSP ನ್ಯೂನತಮ ಸಮರ್ಥನ ಮೂಲ್ಯಾನಿ ವರ್ಧಯಿತುಂ ಅನುಮೋದಿತಂ. ನವದೆಹಲ್ಯಾಂ ಕೇಂದ್ರೀಯ ಮಂತ್ರಿ ಸಭಾಸಭಾಯಾಃ ಅನಂತರಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಅನೇನ ನಿರ್ಣಯೇನ ಉತ್ಪಾದಕೇಭ್ಯಃ ತೇಷಾಂ ಉತ್ಪಾದನಾಂ ಕೃತೆ लाभप्रदम मूल्यम सुनिश्चितम भविष्यति इति.
4: खरीफ के लिए जो फैसला लिया गया उसमें जितने भी खरीफ के क्रॉप्स हैं उन सब में कॉस्ट प्लस 50% या 50 से अधिक टोटल 260,000 करोड़ रुपए किसानों को पे आउट जाएगा इस पूरे फैसले से. और इस साल का एनुअल खरीफ प्रोक्योरमेंट होगा 824 लाख मेट्रिक टन LMT.
3: अस्य सत्रस्य विपणन कालाय ग्रैष्मिक सस्यानां न्यूनतम समर्थन मूल्यानां वृद्धिं स्वीकृत्य नवदेहल्यां केंद्रीय मंत्रिसभायाः निर्णयः देशे कोटिशः खाद्यप्रदायकेभ्यः सोत्पादानां उचितं लाभप्रदञ्च मूल्यं प्राप्नुयात् इति सुनिश्चितं करिष्यति इति प्रधानमन्त्रिणा नरेन्द्रमोदिना उक्तम्. प्रधानमंत्री नरेंद्र मोदी श्वस्तनादारभ्य अस्य मासस्य 20 दिनांकपर्यन्तं UAE, नेदरलैंड, स्वीडन, नॉर्वे, इटली इत्येतेषां देशानां यात्रायां भविष्यति. विदेशमंत्रालयस्य सचिवः CB जॉर्जः सूचितवान् यत् पञ्चराष्ट्राणां भ्रमणस्य प्रथमपादे श्रीमोदी UAE अध्यक्षं शेख मोहम्मद बिन जायद अल नह्यान इत्यनेन सह मिलिष्यति. सः अवदत् यत् उभावपि नेतारौ द्विपाक्षिक विषयेषु विशेषतः ऊर्जा सहकारे ಪರಸ್ಪರ ಹಿತಸ್ಯ ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯು ಚ ವಿಚಾರ ವಿನಿಮಯಂ ಕರಿಷ್ಯತಃ. ಅದ್ಯ ನವದೆಹಲ್ಯಾಂ ಬ್ರಿಕ್ಸ್ ವಿದೇಶ ಮಂತ್ರಿ ಮಂಡಲಸ್ಯ ದ್ವಿವಾರ್ಷಿಕಂ ಸಮ್ಮೇಳನಂ ಆರಭ್ಯತೆ. ಸಮ್ಮೇಳನಸ್ಯ ಅಧ್ಯಕ್ಷಃ ವಿದೇಶ ಮಂತ್ರಿ ಎಸ್ ಜಯಶಂಕರಃ ಭವಿಷ್ಯತಿ. ಬ್ರಿಕ್ಸ್ ದೇಶಾನಾಂ ವಿದೇಶ ಮಂತ್ರಿಣಃ ಸದಸ್ಯ ರಾಷ್ಟ್ರಾಣಾಂ ಪ್ರತಿನಿಧಿ ದಳ ಪ್ರಮುಖಾಶ್ಚ ಅಸ್ಯಾಂ ಸಭಾಯಾಂ ಭಾಗಂ ಗ್ರಹಿಷ್ಯಂತಿ. ಕೇಂದ್ರೀಯ ಅನ್ವೇಷಣ ವಿಭಾಗಃ NEET UG 2026 इति परीक्षायाः विषये अभिकथित अनियमिततायाः प्रश्नपत्रस्य अनियमिततया प्रकाशनेति विषये च पञ्च अभियुक्तान् गृहीतवान्. प्रकरणस्य पञ्च अभियुक्ताः जयपुरतः त्रयः, एकैकौ गुरुग्राम नाशिकतः, अन्ये अनेके च संकिताः सम्प्रति परीक्षमाणाः सन्ति. असम सर्वकारः अस्य मासस्य 26 दिनांके राज्य विधानसभायां यूनिफॉर्म सिविल कोड UGCC इति समान नागरिक संहिता विधेयकं प्रवर्तयिष्यति. मुख्यमंत्री हिमंत बिश्व शर्मा इत्येषः मुख्यमंत्री

ಬೆಳಗಿನ ಪ್ರಸಾರದಲ್ಲಿ 9:05 ಭಾವಗೀತೆಗಳನ್ನು ಕೇಳಿದಿರಿ. 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಬಿತ್ತರಿಸಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ನಮ್ಮ ವಾಟ್ಸಪ್ ಸಂದೇಶ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ. 0853222336 ಈ ಸಂಖ್ಯೆಗೆ ನಿಮ್ಮ ಸಂದೇಶವಿರಲಿ. ಸಂದೇಶದಲ್ಲಿ ಚಿತ್ರದ ಹೆಸರು ಹಾಗೂ ಗೀತೆಯ ಸಾಲನ್ನು ಬರೆದು ಕಳುಹಿಸುವುದನ್ನು ಮರೆಯಬೇಡಿ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬರುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರಿಸಲಿದ್ದೇವೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 7:02. ಮೊದಲಿಗೆ ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬಿರಿ.

0: ಸಮಯ ಸರಿಯಾಗಿ 7:02. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ವಾರ್ತೆಗಳ ವಿವರ: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ 2025 ಸಾಲಿನ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಅತ್ಯಂತ ಸಂತೋಷದ ವಿಷಯ. ಪ್ರಶಸ್ತಿ ವಿಜೇತ ಗ್ರಾಮ ಪಂಚಾಯಿತಿಗಳಿಗೆ ಅಭಿನಂದನೆಗಳು. ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ರಾಜ್ಯದ ಪಂಚಾಯಿತಿಗಳು ಇತಿಹಾಸ ನಿರ್ಮಿಸಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯ ಮುದ್ರಾಡಿ ಹಾಗೂ ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಣ್ಸೆ ಮತ್ತು ಹಕ್ಲಾಡಿ, ಕಾರ್ಕಳದ ಸಾನೂರು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳು ಬಡತನ ನಿರ್ಮೂಲನೆ, ಜೀವನೋಪಾಯ ಸುಧಾರಣೆ, ಆರೋಗ್ಯಕರ ಪರಿಸರ, ಮಕ್ಕಳ ಸ್ನೇಹಿ ವ್ಯವಸ್ಥೆ, ಸ್ವಾವಲಂಬಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ವಾತಾವರಣ ನಿರ್ಮಾಣ ಇನ್ನಿತರೆ ಕಾರ್ಯಗಳಲ್ಲಿ ಮಾಡಿರುವ ಅಮೋಘ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಗಳು ಬಂದಿವೆ. ಆಡಳಿತ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಬಲ ತುಂಬಿ ಸುದೃಢ ಭಾರತ ಕಟ್ಟುವುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಅವರ ಗ್ರಾಮ ಸ್ವರಾಜ್ಯದ ಚಿಂತನೆಯ ಬೆಳಕಲ್ಲಿ ನಮ್ಮ ಸರ್ಕಾರ ಮುನ್ನಡೆಯುತ್ತಿದ್ದು ರಾಜ್ಯಕ್ಕೆ ದೊರೆತ ಪ್ರಶಸ್ತಿಗಳು ನಮ್ಮ ಪ್ರಯತ್ನಕ್ಕೆ ಬಲ ತುಂಬಿವೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭಿಸಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ. ಅಭಿಯಾನದಲ್ಲಿ ಆಸ್ತಿಗಳಿಗೆ ಸಂಬಂಧಪಟ್ಟ ಜನರ ತೊಂದರೆಗಳನ್ನು ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆ ಸಕಾಲದಲ್ಲಿ ತಲುಪಬೇಕು ಮತ್ತು ಇಲಾಖೆಯ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಯಾವುದೇ ಅಡೆತಡೆಯಿಲ್ಲದೆ ಸಿಗಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರೊಂದಿಗೆ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಆರೋಗ್ಯ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತಿರುವ ವೈದ್ಯಕೀಯ ಸೇವೆಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ

0: ಚರ್ಚೆ ನಡೆಯಿತು. ಹಸಿರು ವಾತಾವರಣ ನಿರ್ಮಾಣ, ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಅರಣ್ಯ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅರಣ್ಯ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ವಿವಿಧ ಯೋಜನೆಗಳ ಅನುಷ್ಠಾನ ಕುರಿತು ಸಮಗ್ರ ಮಾಹಿತಿ ಪಡೆದು ಮಾತನಾಡಿದ ಅವರು, ಇಂಚೂರು ಟ್ರೀ ಪಾರ್ಕ್ ಹಾಗೂ ಹೊನ್ನಿಕೇರಿ ಇಕೋ ಟೂರಿಸಂ ಅಭಿವೃದ್ಧಿ ಕಾಮಗಾರಿಗಳನ್ನು ವೇಗವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಪರಿಸರ ಅನುಭವ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಶಿಕ್ಷಣ ಹಾಗೂ ಕಲಿಕೆಗೆ ಒತ್ತು ನೀಡಬೇಕೇ ಹೊರತು ಅನಗತ್ಯ ವಿಚಾರಗಳು ಶೈಕ್ಷಣಿಕ ಉದ್ದೇಶಗಳನ್ನು ವಿಚಲಿತಗೊಳಿಸಬಾರದು. ಈ ಕಾರಣಕ್ಕೆ 2022 February 5 ಹೊರಡಿಸಲಾಗಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದರು. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯ ಅಗತ್ಯಗಳು ಮತ್ತು ಸರ್ಕಾರದ ನಿರ್ದೇಶನಗಳಿಗೆ ಅನುಗುಣವಾಗಿ ನಿಯಮಾನುಸಾರ ಸಮವಸ್ತ್ರವನ್ನು ನಿಗದಿಪಡಿಸಿ ಕಡ್ಡಾಯಗೊಳಿಸುವುದನ್ನು ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ ಮತ್ತು ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭೋಚಿತವಾಗಿ ಸಂಬಂಧಿಸಿದ ಪ್ರಾಧಿಕಾರಗಳು ಅಳವಡಿಸಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಹಾಗೂ ಉಮಂಗ್ ಆಪ್ನಲ್ಲಿ ರೋಲ್ ಸಂಖ್ಯೆ ನಮೂದಿಸುವ ಮೂಲಕ ಫಲಿತಾಂಶ ಪರಿಶೀಲಿಸಬಹುದು. ಈ ವರ್ಷ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಗಳಿಗೆ 17,68,000 ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಈ ಪೈಕಿ 15,07,000 ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವರ್ಷ ಒಟ್ಟಾರೆ ತೇರ್ಗಡೆಯ ಶೇಕಡಾವಾರು 85.20% ಬಾಲಕಿಯರು ಶೇಕಡಾ 88.86% ಉತ್ತೀರ್ಣರಾಗಿದ್ದರೆ ಬಾಲಕರ ತೇರ್ಗಡೆ ಪ್ರಮಾಣ 82.13%. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸಂಪೂರ್ಣ ಬೆಂಬಲವಿದ್ದು ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ HK ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ನಗರಾಭಿವೃದ್ಧಿ ಖಾತೆ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿರುವ ಅನೇಕ ರೈಲ್ವೆ ಯೋಜನೆಗಳು ವಿವಿಧ ಕಾರಣಗಳಿಂದ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಸಂಸ್ಥೆಯ ಅಧ್ಯಕ್ಷ GK ಆದಪ್ಪಗೌಡರ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಬಹುಕಾಲದ ಕನಸಾಗಿರುವ ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಮಾರ್ಗ ಹಾಗೂ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಗಳು ವಿವಿಧ ಆಡಳಿತಾತ್ಮಕ ಹಾಗೂ ಭೂಸ್ವಾಧೀನ ಸಮಸ್ಯೆಗಳಿಂದ ವಿಳಂಬವಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಈ ಎರಡೂ ಯೋಜನೆಗಳು ಉತ್ತರ ಕರ್ನಾಟಕದ ಕೈಗಾರಿಕೆ, ವಾಣಿಜ್ಯ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಲಿದ್ದು ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ಅವರು ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ

0: ಎಸ್ಐಆರ್ ಪ್ರಕ್ರಿಯೆಗೆ ಪೂರ್ವಭಾವಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮತದಾರರ ವಿವರಗಳ ಮ್ಯಾಪಿಂಗ್ ಕಾರ್ಯ ವೇಗ ಪಡೆದುಕೊಂಡಿದ್ದು, ಈಗಾಗಲೇ 9,63,000 ಅಧಿಕ ಮತದಾರರ ಮಾಹಿತಿಯನ್ನು ಹೋಲಿಕೆ ಮಾಡಿ ಪರಿಶೀಲಿಸಲಾಗಿದೆ ಎಂದು ಯಾದಗಿರಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ನಡೆಯುತ್ತಿದ್ದು, ಅದು ಅಂತಿಮ ಹಂತ ತಲುಪಿದೆ. ಜನಗಣತಿ ಪೂರ್ಣಗೊಂಡ ತಕ್ಷಣ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಜಿಲ್ಲಾಡಳಿತ ಮ್ಯಾಪಿಂಗ್ ಕಾರ್ಯವನ್ನು ತೀವ್ರಗೊಳಿಸಿದೆ ಎಂದರು. 2025-26 ಸಾಲಿನ ಬೆಂಬಲ ಬೆಲೆ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಜಿಲ್ಲೆಯ ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಬಡಗುತಿಟ್ಟಿನ ಯಕ್ಷಗಾನದ ಸಾಂಪ್ರದಾಯಿಕ ಭಾಗವತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡಿನಬಾಳದ ಕಪ್ಪೆಕೆರೆ ಸುಬ್ರಾಯ ಹೆಗಡೆ ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಗುಂಡಬಾಳ, ಇಡುಗುಂಜಿ, ಅಮೃತೇಶ್ವರಿ, ಕಮಲಶಿಲೆ, ಸಾಲಿಗ್ರಾಮ, ಬಚ್ಚಗಾರು, ಪಂಚಲಿಂಗ ಮೊದಲಾದ ಮೇಳಗಳಲ್ಲಿ 5 ದಶಕಗಳಿಗೂ ಹೆಚ್ಚು ಕಾಲ ಯಕ್ಷಗಾನ ಭಾಗವತರಾಗಿ ಅವರು ಕಲಾ ಸೇವೆಗೈದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 7:15. ಶ್ರೋತೃ ಬಾಂಧವರೇ, ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಯನ್ನು. ಹಾಡಿದ್ದಾರೆ ಸಿ ಅಶ್ವಥ್.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿದ್ರಿ ಜಯಶ್ರೀ ಅವರ ಧ್ವನಿಯಲ್ಲಿದ್ದ ಭಾವಗೀತೆಯನ್ನು. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆ ಇದಾಗಿತ್ತು. ಇದರೊಂದಿಗೆ ಭಾವಗೀತೆಗಳ ಕಾರ್ಯಕ್ರಮ ಎಲ್ಲಿಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 7:30.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಇದು ಆಕಾಶವಾಣಿ.
4: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
3: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
4: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
3: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
4: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
3: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
4: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
3: ಸರ್ವೇ ಜನಾಃ ಸುಖಿನೋ ಭವಂತು.
4: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
3: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
4: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
0: ನಿಲಯದಿಂದ ಸಂಜೆಯ ಪ್ರಸಾರದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ ಅನ್ನುವುದನ್ನು ಒಂದು ಇಣುಕು ನೋಟ ನೋಡುವುದು. ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿವಿರಿ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಗಾಯಕರ ಜೊತೆ ಬದುಕಿನ ಕಥೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ರಾಯಚೂರಿನ ಗಾಯಕಿ ಪ್ರಭಾ ಕೆವಿ ಅವರು. ಪ್ರಸ್ತುತಪಡಿಸಲಿದ್ದಾರೆ ವೆಂಕಟೇಶ್ ಹೋಗಾರ್. ನಿರ್ವಹಣೆ ವೆಂಕಟೇಶ್ ಬೇವಿನ ವೆಂಚಿ. ಇನ್ನು 6:15 ಭಾವಗೀತ ವಚನ ಗಾಯನ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ ಕೇಳಲಿದ್ದೀರಿ. ಬೀಜ ಪರೀಕ್ಷೆಯ ಮಹತ್ವ ಮತ್ತು ವಿಧಾನ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ ಎನ್ ಎಂ ಅವರೊಡನೆ ಸಂದರ್ಶನವನ್ನು. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಜಿ. ತದನಂತರ ಹವಾಮಾನ ವರದಿ.

0: ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿರುತ್ತವೆ. ನಂತರ ಪೇಟೆ ಧಾರಣೆ. ಏಳು ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ರಾಮಸಮುದ್ರದ ಪುಟ್ಟಮಲ್ಲೇಶ್ಗೌಡ ಮತ್ತು ಸಂಗಡಿಗರಿಂದ ಗೊರವರ ಪದಗಳನ್ನು ಆಲಿಸಲಿದ್ದೀರಿ. 7:45 ಹಿಂದಿ ಚಿತ್ರಗೀತೆಗಳು, 8:35 ಪುನಃ ಜನಪದ ಸಂಗೀತ, 9:15 ಭಾವಗೀತೆಗಳ ಕಾರ್ಯಕ್ರಮ, 9:30 ನಾಟಕ ಆ ಒಂದು ರಾತ್ರಿ ಪ್ರಸಾರಿಸಲಿದ್ದೇವೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇರುತ್ತದೆ. 10:30 ಕನ್ನಡ ಚಿತ್ರಗೀತೆಗಳು, ಇವಿಷ್ಟು ಸಂಜೆ ಪ್ರಸಾರದಲ್ಲಿ ಕೇಳಲಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಮೊದಲಿಗೆ ಜಾಹೀರಾತುಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.
1: ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ 2 ದಿನಗಳ ಸಭೆ ನವದೆಹಲಿಯಲ್ಲಿಂದು ಆರಂಭವಾಗಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ರಿಕ್ಸ್ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. 2ನೇ ದಿನ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಬ್ರಿಕ್ಸ್ನ ಸ್ಥಿತಿಗತಿ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಿದ್ದಾರೆ. ನಂತರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆಗಳು ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ದಕ್ಷಿಣ ಆಫ್ರಿಕಾದ ಅಂತಾರಾಷ್ಟೀಯ ಸಂಬಂಧಗಳು ಮತ್ತು ಸಹಕಾರ ಸಚಿವ ರೊನಾಲ್ಡ್ ಲಮೋಲಾ ಅವರೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ದ್ವಿಪಕ್ಷೀಯ ಸಹಕಾರವನ್ನು ತೀವ್ರಗೊಳಿಸಲು ಸಮ್ಮತಿಸಲಾಗಿದೆ. ಭಾರತ ದಕ್ಷಿಣ ಆಫ್ರಿಕಾ ಕಾರ್ಯತಂತ್ರದ ಪಾಲುದಾರಿಕೆಯ ವಿವಿಧ ಅಂಶಗಳನ್ನು ಪರಿಶೀಲಿಸಿ ಪರಸ್ಪರ ಆಸಕ್ತಿಯ ಪ್ರಮುಖ ಬಹುಪಕ್ಷೀಯ ವಿಷಯಗಳ ಬಗ್ಗೆ ಸಮಾಲೋಚಿಸಲಾಗಿದೆ ಎಂದು ಹೇಳಿದ್ದಾರೆ. ರೊನಾಲ್ಡ್ ಲಮೋಲಾ ಅವರು ದಕ್ಷಿಣ ಆಫ್ರಿಕಾದ ನಿಯೋಗವನ್ನು ಆಯೋಜಿಸಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದ ಸಲ್ಲಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಮೂಲಕ ಜಾಗತಿಕ ಸಂವಾದವನ್ನು ಉತ್ತೇಜಿಸಲು ಭಾರತದ ಪ್ರಯತ್ನಗಳನ್ನು ಶ್ಲಾಘಿಸಿದರು. ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದಾಗಿನಿಂದ 3 ದಶಕಗಳಿಗೂ ಹೆಚ್ಚು ಕಾಲ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಿಕಟ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ 2 ದಿನಗಳ ಶೃಂಗಸಭೆಯಲ್ಲಿ

0: ಕೈಗೊಳ್ಳಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ದ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆಗಳು, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕಾರ್ಯಸೂಚಿಯಲ್ಲಿ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಜಾಗತಿಕ ಭೌಗೋಳಿಕ ರಾಜಕೀಯಕ್ಕೆ ಈ ಶೃಂಗಸಭೆಯು ಒಂದು ನಿರ್ಣಾಯಕ ಕ್ಷಣವಾಗಿದೆ. ಪ್ರಮುಖ ಪ್ರಗತಿಗಳ ನಿರೀಕ್ಷೆಗಳು ಸೀಮಿತವಾಗಿದ್ದರೂ ಹೆಚ್ಚುತ್ತಿರುವ ಅಂತಾರಾಷ್ಟೀಯ ಅನಿಶ್ಚಿತತೆಯ ನಡುವೆ ವಿಶ್ವದ ಎರಡು ಪ್ರಮುಖ ದೇಶಗಳ ನಡುವಿನ ಸಂಬಂಧಗಳನ್ನು ಸ್ಥಿರಗೊಳಿಸುವ ನಿರ್ಣಾಯಕ ಪ್ರಯತ್ನವಾಗಿ ಈ ಸಭೆಯನ್ನು ಜಾಗತಿಕ ಸಮುದಾಯ ನೋಡುತ್ತಿದೆ. ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಉತ್ತೇಜಿಸಲು, ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ಸಂಭಾವ್ಯ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನ, ಕೃಷಿ ರಫ್ತು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳನ್ನು ಚೀನಾ ಖರೀದಿಸಬೇಕೆಂದು ಪ್ರೇರೇಪಿಸುವ ಸಾಧ್ಯತೆ ಇದೆ. ಅಮೆರಿಕ ಅಧ್ಯಕ್ಷರು ತಮ್ಮ ಚೀನಾ ಭೇಟಿಯಲ್ಲಿ ಹಲವಾರು ಉನ್ನತ ವ್ಯಾಪಾರ ಮತ್ತು ತಂತ್ರಜ್ಞಾನ ದಿಗ್ಗಜರನ್ನು ತಮ್ಮೊಂದಿಗೆ ಕರೆತಂದಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಆರ್ಥಿಕ ಮತ್ತು ತಾಂತ್ರಿಕ ಸಮಸ್ಯೆಗಳ ಪ್ರಾಮುಖ್ಯತೆಯ ಬಗ್ಗೆ ಸಮಾಲೋಚನೆ ನಡೆಸಲು ಉದ್ದೇಶಿಸಿದ್ದಾರೆ. ಟ್ರಂಪ್ ಜೊತೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಟಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಮುಖ್ಯಸ್ಥ ಅಲಾನ್ ಮಸ್ಕ್ ಹಾಗೂ ಬ್ಲ್ಯಾಕ್ ರಾಕ್ ಸಿಇಒ ಲ್ಯಾರಿ ಫಿಂಕ್ ಸೇರಿದ್ದಾರೆ. ಮೆಟಾ, ವೀಸಾ, ಜೆಪಿ ಮೋರ್ಗಾನ್, ಬೋಯಿಂಗ್ನ ಹಿರಿಯ ಪ್ರತಿನಿಧಿಗಳು ಸಹ ನಿಯೋಗದ ಭಾಗವಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಯುದ್ದದ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಂಯುಕ್ತ ಅರಬ್ ಒಕ್ಕೂಟಕ್ಕೆ ರಹಸ್ಯವಾಗಿ ತೆರಳಿ ಅಲ್ಲಿನ ಅಧ್ಯಕ್ಷರನ್ನು ಭೇಟಿಯಾಗಿರುವುದಾಗಿ ವರದಿಯಾಗಿದೆ. ನೆತನ್ಯಾಹು ಅವರ ಕಚೇರಿಯ ಹೇಳಿಕೆಯ ಪ್ರಕಾರ ಇಸ್ರೇಲ್ ಪ್ರಧಾನಿಯವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರೊಂದಿಗೆ ಮಹತ್ವದ ಸಮಾಲೋಚನೆ ನಡೆಸಿದರು. ಈ ಸಭೆಯು ಇಸ್ರೇಲ್ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಐತಿಹಾಸಿಕ ಪ್ರಗತಿಗೆ ಕಾರಣವಾಗಿದೆ. ಆದರೂ ಸಭೆಯಲ್ಲಿ ನಡೆದ ಚರ್ಚೆಗಳ ವಿವರಗಳು ಬಹಿರಂಗಗೊಂಡಿಲ್ಲ. ಇಸ್ರೇಲ್ ಪ್ರಧಾನಿಯ ಭೇಟಿಯ ವರದಿಗಳನ್ನು ಯುಎಇ ನಿರಾಕರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಯುಎಇ ವಿದೇಶಾಂಗ ಸಚಿವಾಲಯವು ಈ ವರದಿಗಳು ವಾಸ್ತವದಿಂದ ಕೂಡಿಲ್ಲ, ಇಸ್ರೇಲ್ನೊಂದಿಗಿನ ತನ್ನ ಸಂಬಂಧವು ಮುಕ್ತವಾಗಿದೆ ಮತ್ತು ಅಧಿಕೃತವಾಗಿ ಘೋಷಿಸಲಾದ ಅಬ್ರಹಾಂ ಒಪ್ಪಂದಗಳನ್ನು ಮಾತ್ರ ಆಧರಿಸಿದೆ ಎಂದು ಒತ್ತಿ ಹೇಳಿದೆ. ಯಾವುದೇ ರಹಸ್ಯ ಸಭೆಗಳು ಅಥವಾ ಅನಧಿಕೃತ ವ್ಯವಸ್ಥೆಗಳಿಲ್ಲ ಎಂದು ಅದು ಸ್ಪಷ್ಟಪಡಿಸಿದೆ. ಈ ವರದಿಗಳಿಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಕೊಲ್ಲಿ ರಾಷ್ಟಗಳು ಇಸ್ರೇಲ್ನೊಂದಿಗೆ ಸಹಕರಿಸುವುದರ ವಿರುದ್ದ ಎಚ್ಚರಿಕೆ ನೀಡಿದರು. ಇರಾನ್ ವಿರುದ್ದ ಇಸ್ರೇಲ್ಗೆ ಸಹಾಯ ಮಾಡುವ ಯಾವುದೇ ದೇಶವನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಆಧಾರಿತ ಪ್ರವೇಶವನ್ನು ಸ್ಥಗಿತಗೊಳಿಸಬೇಕು, ಬದಲಿಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಪ್ರವೇಶಾವಕಾಶ ಕಲ್ಪಿಸಲು ಅವಕಾಶ ನೀಡಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಷ್ಟೀಯ ಮಟ್ಟದ ಪರೀಕ್ಷೆಯಲ್ಲಿ ರಚನಾತ್ಮಕ ದೋಷಗಳಿವೆ. ಗ್ರಾಮೀಣ ಪ್ರದೇಶಗಳು, ಸರ್ಕಾರಿ ಶಾಲೆಗಳು, ತಮಿಳು ಮಾಧ್ಯಮ ಹಿನ್ನೆಲೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ನೀಟ್ ಅನ್ನು ರದ್ದುಗೊಳಿಸುವ ಮತ್ತು 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಎಂಬಿಬಿಎಸ್, ಬಿಡಿಎಸ್ ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ರಾಜ್ಯ ಕೋಟಾದಡಿಯಲ್ಲಿ ಎಲ್ಲಾ ಸೀಟುಗಳನ್ನು ಭರ್ತಿ ಮಾಡಲು ರಾಜ್ಯಗಳಿಗೆ ಅನುಮತಿ ನೀಡುವ ರಾಜ್ಯದ ಬಹುಕಾಲದ ಬೇಡಿಕೆಯನ್ನು ಮುಖ್ಯಮಂತ್ರಿ ಪುನರುಚ್ಚರಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ವಿರೋಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ದಕ್ಷಿಣ ಮುಂಬೈನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದರು. ಈ ವಿಷಯದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಮುಂಬೈ ಯುವ ಕಾಂಗ್ರೆಸ್ ಅಧ್ಯಕ್ಷೆ ಜೀನತ್ ಶಬ್ರೀನ್ ನೇತೃತ್ವದಲ್ಲಿ ಫೋರ್ಟ್ ಪ್ರದೇಶದಲ್ಲಿರುವ ರಾಜ್ಯ ಸಿಇಟಿ ಕಚೇರಿಯ ಹೊರಗೆ ಪ್ರತಿಭಟನಾಕಾರರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ದ ಆರೋಪ ಮಾಡಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯಕ್ಕೆ ಸಿಲುಕಿಸಿದೆ ಮತ್ತು ಅವರ ಪೋಷಕರ ಆಕಾಂಕ್ಷೆಗಳನ್ನು ಛಿದ್ರಗೊಳಿಸಿದೆ ಎಂದು ಶಬ್ರೀನ್ ಆರೋಪಿಸಿದರು.

0: ಕೇಂದ್ರ ತನಿಖಾ ದಳ ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವರ ಸೇವಾವಧಿಯನ್ನು ಕೇಂದ್ರ ಸರ್ಕಾರ ಒಂದು ವರ್ಷ ವಿಸ್ತರಣೆ ಮಾಡಿದೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದೆ. ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಇದೇ 24ರ ನಂತರವೂ ಸೂದ್ ಅವರನ್ನು ತನಿಖಾ ಸಂಸ್ಥೆಯ ನಿರ್ದೇಶಕರಾಗಿ ಮುಂದುವರೆಸಲು ಸಮ್ಮತಿಸಿದೆ. ರಾಯ್ಪುರದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ 6 ವಿಕೆಟ್ಗಳ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಂಗಕ್ರಿಶ್ ರಘುವಂಶಿ ಅವರ 71 ಮತ್ತು ರಿಂಕು ಸಿಂಗ್ ಅವರ ಅಜೇಯ 49 ರನ್ಗಳ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 192 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಅವರ 60 ಎಸೆತಗಳಲ್ಲಿ ಅಜೇಯ 105 ರನ್ಗಳಾಗಿ ನೆರವಿನಿಂದ 19.1 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು ಗುರಿ ತಲುಪಿತು. ಕೋಲ್ಕತ್ತಾ ಪರ ಕಾರ್ತಿಕ್ ತ್ಯಾಗಿ 3 ವಿಕೆಟ್ಗಳನ್ನು ಪಡೆದರು. ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವರುಗಳ ಸ್ವರಗಳಲ್ಲಿ ಬಯಲುದಾರಿ ಚಿತ್ರದ ಗೀತೆ. ರಾಜನಾಗೇಂದ್ರ ಅವರ ಸಂಗೀತವಿದೆ, ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಇದಾಗಿದೆ. ಓ ನನ್ನ ನಲ್ಲಿ ಚಿತ್ರದಿಂದ ಚಿತ್ರ ಅವರು ಹಾಡಿದ್ದಾರೆ. ವಿ ರವಿಚಂದ್ರನ್ ಅವರ ಸಂಗೀತ ಸಂಯೋಜನೆ ಇದೆ, ಹಾಗೆಯೇ ವಿ ರವಿಚಂದ್ರನ್ ಅವರ ಸಾಹಿತ್ಯ ಕೂಡ ಇದೆ.

ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯವಾಗುತ್ತಲಿದೆ 8 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ವಚನಕಾರರು ಬಸವಣ್ಣ, ರಾಗ ಭೂಪಾಲಿ, ತಾಳ ಕೆಹೆರವ, ಗಾಯಕರು ಎಂ ಎಸ್ ಅನಂತರಾವ್, ಸಂಗೀತ ನಿರ್ದೇಶನ ವಾಗೀಶ ಭಟ್.

ಪುತ್ರನ ಪೂಜೆಯು ಜನಕರಿಗೆ ದುಃಖಕರವಲ್ಲ. ವಚನಕಾರರು ಸಿದ್ಧರಾಮೇಶ್ವರ, ರಾಗ ದುರ್ಗ, ತಾಳ ಕೆಹರ್ವ, ಗಾಯಕರು ಸ್ವರ್ಣಲತಾ ವಿ ಭಟ್ ಹಾಗೂ ಎಸ್ ವಿ ಗಾಯತ್ರಿ ಶೆಣೆ, ಸಂಗೀತ ನಿರ್ದೇಶನ ವಾಗೀಶ್ ಭಟ್.

ಯಾರು ಅಕ್ಕಮ್ಮ, ರಾಗ ಭೀಮಪಲಾಸ್, ತಾಳ ಕೆಹರ್ವ, ಗಾಯಕರು ದಾದಾಪೀರ್, ಸಂಗೀತ ನಿರ್ದೇಶನ ವಾಗೀಶ ಭಟ್.

ಪುತ್ರನ ಪೂಜೆಯು ಜನಕರಿಗೆ ದುಃಖಕರವಲ್ಲ. ವಚನಕಾರರು ಸಿದ್ಧರಾಮೇಶ್ವರ, ರಾಗ ದುರ್ಗ, ತಾಳ ಕೆಹರವ, ಗಾಯಕರು ಸ್ವರ್ಣಲತಾ ವಿ ಭಟ್ ಹಾಗೂ ಎಸ್ ವಿ ಗಾಯ. ಸಂದೇಹವುಳ್ಳನ್ನಕ್ಕ ವ್ರತಾಂಗಿಯೆಲ್ಲ, ವಚನಕಾರರು ಅಕ್ಕಮ್ಮ, ರಾಗ ಭೀಮಪಲಾಸ್, ತಾಳ ಕೆಹರವ, ಗಾಯ. ಸತ್ಯವನಳಕೊಂಡ ಮಿಥ್ಯಕ್ಕೆ ಭಂಗ, ವಚನಕಾರರು ಅಲ್ಲಮ್ಮ ಪ್ರಭು, ರಾಗ ಕಲ್ಯಾಣ್, ತಾಳ ಕೆಹರವ, ಚಿಶ್ರನಡೆ, ಗಾಯಕರು ಸಿ ಎಸ್.

ಇನಿಯಂಗೆ ತವಕವಿಲ್ಲ, ಎನಗೆ ಸೈರಣ ಇಲ್ಲ. ವಚನಕಾರರು ಸತ್ಯಕ್ಕ. ರಾಗ ಪಟ್ದೀಪ್, ತಾಳ ಕೆಹರವ ತಿಶ್ರನಡೆ. ಗಾಯಕರು ನಳಿನಿ ಎಸ್ ಕಾಮತ್. ಸಂಗೀತ ನಿರ್ದೇಶನ ವಾಗೀಶ್ ಭಟ್.

ಲಿಂಗಕ್ಕೆಂದು ಮಾಡುವೆನು, ಲಿಂಗಕ್ಕೆಂದು ನೀಡುವೆನು. ವಚನಕಾರರು ಚನ್ನ ಬಸವಣ್ಣ, ರಾಗ ಭೈರವ್, ತಾಳ ಧುಮಾಳಿ, ಗಾಯಕರು ಎಸ್ ಎಸ್ ಹರ್ಷ, ಸಂಗೀತ ನಿರ್ದೇಶನ ವಾಗೀಶ ಭಟ್.

ಇದುವರೆಗೆ ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು ಆಲಿಸಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳೋಣ ಪ್ರಕಟಣೆಗಳನ್ನು.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕತಿ

0: ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041242
2: 8700014242.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ,
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

ಕೆಳಗಡೆ ಇದೊಂದು ಪ್ರಕಟಣೆ, ರಂಗಾರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಇವರ ಪ್ರಕಟಣೆ. ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ರಂಗಾರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿರುತ್ತದೆ. ವಸತಿ ಸಹಿತವಾಗಿ 1ರಿಂದ 10ನೇ ತರಗತಿವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ದಾಖಲಾತಿ ಮಾಡಲಿಚ್ಛಿಸುವವರು ಶಾಲಾ ವಿಳಾಸಕ್ಕೆ ಸಂಪರ್ಕಿಸಬಹುದು. ಶಾಲಾ ವಿಳಾಸ ಹೀಗಿದೆ: ರಂಗಾರಾವ್ ಸ್ಮಾರಕ ವಿಕಲಚೇತನರ ಶಾಲೆ, No.1/C, KRS ಮುಖ್ಯರಸ್ತೆ, ಮೇಟಗಳ್ಳಿ ಪೊಲೀಸ್ ಠಾಣೆ ಪಕ್ಕ, ಮೇಟಗಳ್ಳಿ, ಮೈಸೂರು 16. ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ: 0821-241-2320. ಮೊಬೈಲ್ ಸಂಖ್ಯೆ 9686-66-8434. ಈ ದೂರವಾಣಿ ಸಂಖ್ಯೆಗೆ ಹಾಗೂ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಎಂದು ರಂಗಾರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಇವರ ಪ್ರಕಟಣೆ ಇರುತ್ತದೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮ.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30.

0: ಕೆಳಗಡೆ 9:30 ಆಯ್ತಂತಂದರೆ ನಿಮಗಿಷ್ಟವಾದ ಗೀತೆಗಳನ್ನು ಕೇಳುವಂತಹ ಸಮಯ, ಅಂದರೆ ವಾಟ್ಸಪ್ ಮುಖಾಂತರ ನಿಮಗಿಷ್ಟವಾದ ಗೀತೆಗಳನ್ನು ನಮ್ಮ ನಿಲಯದಿಂದ ಆಲಿಸಬಹುದು ಅಂತ ಹೇಳ್ತೀನಿ. ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಬಸವರಾಜ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನೀವು ಮಾಡಬೇಕಾದಂತಹ ಕೆಲಸ 0853232335 ಈ ಸಂಖ್ಯೆಗೆ ಒಂದು ಸಂದೇಶ ಕಳಿಸಬೇಕು ಅಷ್ಟೆ. ಸಂದೇಶದಲ್ಲಿ ಚಿತ್ರದ ಹೆಸರು ಹಾಗೂ ಗೀತೆಯ ಸಾಲನ್ನು ಬರೆದು ಕಳುಹಿಸಿದರೆ ಗೀತೆ ಪ್ರಸಾರ ಮಾಡಲು ಪ್ರಯತ್ನಿಸುತ್ತೇವೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಲ್ವಾ.
1: ಹೇಳ್ಕೊಳ್ಳಕ್ಕೆ ಒಂದೂರು ತಲೆ ಮ್ಯಾಗೆ ಒಂದ್ಸೂರು.

ಈಗ ನೀವು ಕೇಳುತ್ತಿರುವಂತಹ ಗೀತೆ ನೇತ್ರಾ ನಟರಾಜ್ ಅವರು ಚಿತ್ರದುರ್ಗದಿಂದ ಸಂದೇಶ ಗಳಿಸಿದರು. ಏ ಚಿತ್ರದಿಂದ ಈ ಒಂದು ಹೇಳ್ಕೊಳ್ಳಕ್ಕೊಂದೂರು ತಲೆ ಮೇಲೆ ಒನ್ಸೂರು ಅನ್ನುವಂತಹ ಗೀತೆಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರಿಸಿರಿ ಅಂತೇಳಿ ತಮ್ಮ ಸಂದೇಶದಲ್ಲಿ ಬರೆದುಕೊಳಿಸಿದರು. ಅವರಿಗಾಗಿ ಹಾಗೂ ಸಮಸ್ತ ಕೇಳುಗರಿಗಾಗಿ ಕಾರ್ಯಕ್ರಮದ ಮೊದಲನೇ ಗೀತೆ ಇದು, ಬರ್ತಾ ಇದೆ ಕೇಳಿ. ಜಿ ಪಿ ರಾಜರತ್ನಂ ಅವರ ಸಾಹಿತ್ಯದಲ್ಲಿ ಎಲ್ ಎನ್ ಶಾಸ್ತ್ರಿಯವರು ಹಾಡಿದ್ದಾರೆ, ಗುರುಕಿರಣ್ ಅವರ ಸಂಗೀತವಿದೆ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಇವರುಗಳ ಧ್ವನಿಗಳಲ್ಲಿ ಆಲಿಸುತ್ತಿರುವಿರಿ ಪರಶುರಾಮ ಚಿತ್ರದ ಗೀತೆಯನ್ನು ಸಾಹಿತ್ಯ ಮತ್ತು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸರೇಖ ಅವರು. ಈ ಗೀತೆಯನ್ನು ಸಂದೇಶದಲ್ಲಿ ಪ್ರಸಾರಿಸಿರಿ ಅಂತೇಳಿ ಸಂದೇಶ ಕಳಿಸಿದವರು ಚಂದ್ರಕಲಾ ತುಂಗಭದ್ರದಿಂದ. ಪರಶುರಾಮ ಚಿತ್ರದಿಂದ ನಗು ನಗುತ್ತಾ ಬಾಳು ನೀನು 100 ವರ್ಷ ಅನ್ನುವಂಥ ಸಂದೇಶದಲ್ಲಿ ಕಳಿಸಿದರು ಎಂದು ಅವರ ಮೊಮ್ಮಗನಾದಂಥ ಸಿ ವಿಶಾಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ಮತ್ತು ಕೆಳಗರಿಗಾಗಿ ಈ ಹಾಡನ್ನು ಪ್ರಸಾರಿಸಿರಿ ಅಂತೇಳಿ ಚಂದ್ರಕಲಾ ಅವರು ತುಂಗಭದ್ರದಿಂದ ಸಂದೇಶ ಕಳಿಸಿದ್ದರು.

0: ಆತ್ಮೀಯ ಕೇಳುಗರೇ, ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಕೇಳುತ್ತಿರುವಿರಿ. ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವಿದು. ಕಾರ್ಯಕ್ರಮದಲ್ಲಿ ಭಾಗಿಯಾಗಲು 08532322236 ಈ ಸಂಖ್ಯೆಗೆ ಸಂದೇಶವಿರಲಿ. 08532223365 ಈ ಸಂಖ್ಯೆಗೆ ಸಂದೇಶವಿರಲಿ. ಸಂದೇಶದಲ್ಲಿ ಚಿತ್ರದ ಹೆಸರು ಹಾಗೂ ಗೀತೆಯ ಸಾರನ್ನು ಬರೆದು ಕಳುಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕಾರ್ಯಕ್ರಮದ ಮುಂದಿನ ಗೀತೆ, ನಳಿನಿ ಸತೀಶ್ ಅವರು ಚಿತ್ರದುರ್ಗದಿಂದ ಒಂದು ಸಂದೇಶ ಕಳಿಸಿರುತ್ತಾರೆ. ಅವರು ಶರಪಂಜರ ಚಿತ್ರದ ಗೀತೆಯನ್ನು ಕೋರಿದ್ದಾರೆ. ಬಿಳಿಗಿರಿ ರಂಗಯ್ಯ ಅನ್ನುವಂಥ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರುತ್ತಾರೆ. ಅವರಿಗಾಗಿ ಹಾಗೂ ಸಮಸ್ತ ಕೆಳಗರಿಗಾಗಿ ಬರ್ತಾ ಇದೆ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಆರ್ಬಿಐ
3: ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಶರಪಂಜರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲಾ ಅವರು. ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಗೆ ಕೆ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯವಿದೆ. ಇದು ನಳಿನಿ ಸತೀಶ್ ಅವರ ಅಚ್ಚುಮೆಚ್ಚಿನ ಗೀತೆ ಇಂದಿನ ಕಾರ್ಯಕ್ರಮದಲ್ಲಿ.

ಕಾರ್ಯಕ್ರಮದ ಮುಂದಿನ ಒಂದು ಸಂದೇಶ ನೋಡೋದಾದರೆ, ವೆಂಕಟೇಶ್ ಪಾರಾದಿ ಗುರುಮಿಟ್ಕಲ್ ಯಾದಗಿರಿ ಜಿಲ್ಲೆ, ಇಲ್ಲಿಂದ ಈ ಒಂದು ಸಂದೇಶ ಬಂದಿರುತ್ತದೆ. ಅವರಿಗಾಗಿ ವಸಂತಗೀತ ಚಿತ್ರದಿಂದ ಆಟವೇನು ನೋಟವೇನು ಅನ್ನುವಂತಹ ಗೀತೆಯನ್ನು ಪ್ರಸಾರಿಸಿರಿ ಅಂಥೇಳಿ ಇಂದಿನ ಕಾರ್ಯಕ್ರಮದಲ್ಲಿ ಅಂಥೇಳಿ ಅವರು ತಮ್ಮ ಸಂದೇಶದಲ್ಲಿ ಕಳಿಸಿರುತ್ತಾರೆ. ಅವರಿಗಾಗಿ ಹಾಗೂ ಸಮಸ್ತ ಕೇಳುಗರಿಗಾಗಿ ಬರ್ತಾ ಇದೆ ವಸಂತಗೀತ ಚಿತ್ರದ ಈ ಒಂದು ಸುಮಧುರ ಗೀತೆ. ಕೇಳಿಬರುವ ಧ್ವನಿಗಳು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಇವರುಗಳು. ಎಂ ರಂಗಾರಾಮ್ ಅವರ ಸಂಗೀತವಿದೆ, ಜೆ ಉದಯಶಂಕರ್ ಅವರ ಗೀತ ರಚನೆ ಇದೆ. ಈ ಒಂದು ಹಾಡು ವೆಂಕಟೇಶ್ ಪಾಲಾದಿ ಅವರು ಬಯಸಿದ ಗೀತೆ ಇಂದಿನ ಕಾರ್ಯಕ್ರಮದಲ್ಲಿ.

ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ವಾಟ್ಸಪ್ ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಗೀತೆಗಳು ಪ್ರಸಾರ ಆಗ್ತಾ ಇದ್ದಾವೆ. ಇಂದಿನ ಒಂದು ಈ ಒಂದು ಸಮಯದಲ್ಲಿ ನಮ್ಮ ದೂರವಾಣಿ ಸಂಖ್ಯೆ ಇದೆ, ಅಂದರೆ ಸಂದೇಶ ಕಳುಹಿಸುವಂತಹ ಸಂಖ್ಯೆ 0853222233365. ಈ ಸಂಖ್ಯೆಗೆ ನಿಮ್ಮ ಸಂದೇಶವಿರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಚಿತ್ರ ಶಿವಕುಮಾರ್ ಹೊಸಮನಿ ಇವರು ಭದ್ರಾವತಿಯಿಂದ ಸಂದೇಶ ಕಳಿಸಿರುತ್ತಾರೆ. ಇವರಿಗಾಗಿ ನಾನಿನ ಮರೆಯಲಾರಿ ಚಿತ್ರದಿಂದ ಎಲ್ಲೆಲ್ಲಿ ನೋಡಲಿ ಅನ್ನುವಂತಹ ಗೀತೆಯನ್ನು ಪ್ರಸಾರಿಸಿರಿ ಅಂಥೇಳಿ ಅವರೊಂದು ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿರುತ್ತಾರೆ. ಅವರಿಗಾಗಿ ಹಾಗೂ ಸಮಸ್ತ ಕೆಳಗರಿಗಾಗಿ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಕೇಳಿಬರುವ ಧ್ವನಿಗಳು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಇವರುಗಳು. ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ, ಚೆಯುದಯಶಂಕರ್ ಅವರ ಸಾಹಿತ್ಯವಿದೆ. ಈ ಒಂದು ಗೀತೆ ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಈ ಒಂದು ಸಂದೇಶ ಕಳಿಸಿದ್ರು. ಅವರಿಗಾಗಿ ಈ ಗೀತೆ ಪ್ರಸಾರ ಆಗ್ತದೆ ಇಂದಿನ ಈ ಕಾರ್ಯಕ್ರಮದಲ್ಲಿ.

ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ಪ್ರಸಾರ ಆಗ್ತದೆ. ಇದಕ್ಕೆಲ್ಲ ಕಾರಣ ನೀವು, ನಿಮ್ಮ ಅಚ್ಚುಮೆಚ್ಚಿನ ಗೀತೆಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಕೇಳಿಸ್ತಾ ಇದ್ದೀರಾ. ಬಹಳ ಸಂತೋಷ ಆಗ್ತಾ ಇದೆ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡುವುದಕ್ಕಾಗಿ ಹಾಗೂ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಅಂತ ಹೇಳ್ತಾ ಮುಂದಿನ ಒಂದು ಸಂದೇಶ ನೋಡೋಣ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಈ ಒಂದು ಸಂದೇಶ ಕಳಿಸಿರ್ತಾರೆ. ಅವರಿಗಾಗಿ ಅವಳ ಹೆಜ್ಜೆ ಚಿತ್ರದಿಂದ ದೇವರ ಆಟ ಬಲ್ಲವರಾರು ಅನ್ನುವಂಥ ಯಾವುದೋ ಇದೊಂದು ಗೀತೆ ಇದೆ, ಆ ಗೀತೆಯನ್ನು ಪ್ರಸಾರ ಮಾಡಿರಿ ಅಂಥೇಳಿ ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿರ್ತಾರೆ. ಅವರಿಗಾಗಿ ಅವಳ ಹೆಜ್ಜೆ ಚಿತ್ರದಿಂದ ಎಸ್ ಜಾನಕಿಯವರು ಹಾಡಿರುವಂತಹ ಗೀತೆ ಬರ್ತಾ ಇದೆ. ರಾಜನ್ ನಾಗೇಂದ್ರವರ ಸಂಗೀತವಿದೆ, ಚೈ ಉದಯಶಂಕರ್ ಅವರ ಸಾಹಿತ್ಯವಿದೆ. ಈ ಒಂದು ಗೀತೆ ಹನುಮಂತಪ್ಪ ಮಡಿವಾಳರ್ ಜಗಳೂರ್ ಅವರ ಒಂದು ಕೋರಿಕೆಯ ಮೇರೆಗೆ ಇಂದಿನ ಕಾರ್ಯಕ್ರಮದಲ್ಲಿ

ರಮೇಶ್ ಜಾಲಿಬಿಂಚಿ ರಾಯಚೂರಿನಿಂದ ಈ ಒಂದು ಸಂದೇಶ ಕಳಿಸಿರ್ತಾರೆ. ಅವರಿಗಾಗಿ ಅಮೃತಧಾರೆ ಚಿತ್ರದಿಂದ ನೀ ಅಮೃತಧಾರೆ ಅನ್ನುವಂತಹ ಗೀತೆ ಪ್ರಸಾರಿಸಿರಿ ಅಂತೇಳಿ ಸಂದೇಶ ಕಳಿಸಿರ್ತಾರೆ. ಅವರಿಗಾಗಿ ಈ ಒಂದು ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಅಮೃತಧಾರೆ ಚಿತ್ರದ ಗೀತೆಯನ್ನು ಆಲಿಸುತ್ತಿರುವಿರಿ. ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ ಅವರುಗಳ ಧ್ವನಿಗಳಲ್ಲಿ ಮನೋಮೂರ್ತಿಯವರ ಸಂಗೀತವಿದೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯವಿದೆ.

ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಕೇಳುತ್ತಿರುವಿರಿ. ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಗೀತೆಗಳು ಪ್ರಸಾರ ಆಗ್ತಾಯಿದ್ದಾವೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು ಹಾವೇರಿ ಜಿಲ್ಲೆ, ಇಲ್ಲಿಂದ ಒಂದು ಸಂದೇಶ ಬಂದಿರುತ್ತದೆ. ಅವರಿಗಾಗಿ ಕಳ್ಳಕುಳ್ಳ ಚಿತ್ರದಿಂದ ಅಮ್ಮ ಎಂದರೆ ಏನೋ ಹರುಷವು ಅನ್ನುವಂತಹ ಗೀತೆಯನ್ನು ಪ್ರಸಾರಿಸಿರಿ ಕಾರ್ಯಕ್ರಮದಲ್ಲಿ ಅಂತ ಬರೆದಿದ್ದಾರೆ. ಅವರಿಗಾಗಿ ಹಾಗೂ ಸಮಸ್ತ ಕೆಳಗರಿಗಾಗಿ ಗೀತೆ ಬರ್ತಾ ಇದೆ, ಕೇಳಿ.

ಪಿ ಬಿ ಶ್ರೀನಿವಾಸ್ ಹಾಗೂ ಎಚ್ ಕೃಷ್ಣಮೂರ್ತಿ ಇವರುಗಳ ಸ್ವರಗಳಲ್ಲಿ ಕಳ್ಳ ಕುಳ್ಳ ಚಿತ್ರದ ಗೀತೆ ಕೇಳ್ತಾ ಇದ್ದೀರಾ. ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ, ಚೆ ಉದಯಶಂಕರ್ ಅವರ ಸಾಹಿತ್ಯವಿದೆ. ಈ ಒಂದು ಗೀತೆಯನ್ನು ಕೋರಿದವರು ಅನಿಲ್ ಕುಮಾರ್, ತಡಕನಹಳ್ಳಿ, ಹಿರೇಕೆರೂರು ತಾಲೂಕು, ಹಾವೇರಿ ಜಿಲ್ಲೆ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಇವರುಗಳ ಸ್ವರಗಳಲ್ಲಿ ಕೇಳುತ್ತಿರುವಿರಿ ಜ್ವಾಲಾಮುಖಿ ಚಿತ್ರದ ಗೀತೆ. ಎಂ ರಂಗಾರಾವ್ ಅವರ ಸಂಗೀತಕ್ಕೆ ಚಿ ಉದಯಶಂಕರ್ ಅವರ ಗೀತೆ ರಚನೆ ಇದೆ. ಈ ಒಂದು ಗೀತೆಯನ್ನು ಕೋರಿ ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶ ಕಳುಹಿಸಿದವರು ಶಿವಲಿಂಗಯ್ಯ ಹಿರೇಮಠ, ರಾಯಬಾಗ ತಾಲೂಕು ಮುಗುಳುಕೋಡದಿಂದ. ಈ ಒಂದು ಗೀತೆಯನ್ನು ಕೋರಿ ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶ ಕಳುಹಿಸಿದ್ದರು ಅವರಿಗಾಗಿ ಹಾಗೂ ಸಮಸ್ತ ಕೆಳಗರಿಗಾಗಿ ಈ ಒಂದು ಗೀತೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರುಗಳ ಸ್ವರಗಳಲ್ಲಿ ಆಲಿಸುತ್ತಿರುವಿರಿ ಪವಿತ್ರ ಪ್ರೇಮ ಚಿತ್ರದ ಈ ಒಂದು ಗೀತೆಯನ್ನು. ವಿಜಯ್ ಭಾಸ್ಕರ್ ಅವರ ಸಂಗೀತಕ್ಕೆ ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಉಮೇಶ್ ಸಿರಿಗೇರಿಯವರು ಇಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ಗೀತೆಯನ್ನು ಕೋರಿ ಸಂದೇಶ ಕಳುಹಿಸಿದ್ದರು.

0825322353 ಈ ಒಂದು ಸಂಖ್ಯೆಗೆ ನಿಮ್ಮ ಸಂದೇಶದಲ್ಲಿ ಗೀತೆಯ ಹೆಸರನ್ನು ಬರೆದು ಕಳಿಸಿ, ಗೀತೆಯ ಸಾಲನ್ನು ಬರೆದು ಕಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಈ ಒಂದು ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಮೆಚ್ಚಿನ ಗೀತೆಗಳನ್ನು ಪ್ರಸಾರ ಆಗ್ತಾ ಇದೆ. ನಿಮ್ಮ ಅಚ್ಚುಮೆಚ್ಚಿನ ಗೀತೆಗಳು ಇಂದಿನ ಒಂದು ಕಾರ್ಯಕ್ರಮದಲ್ಲಿ. ಮುಂದಿನ ಸಂದೇಶ ನೋಡೋದಾದರೆ, ಗಡಿಬಿಡಿ ಕೃಷ್ಣ ಚಿತ್ರದಿಂದ ತಮ್ಮ ತಮ್ಮ ಕೇಳಲೆ ತಮ್ಮ ಅನ್ನುವಂತಹ ಗೀತೆಯನ್ನು ಪ್ರಸಾರಿಸಿರಿ ಅಂತೇಳಿ ಶಾರದಾ ಪರಮೇಶ್ವರ ಇವರುಗಳು ಶಿವಮೊಗ್ಗದಿಂದ ಈ ಒಂದು ಸಂದೇಶ ಕಳಿಸಿರ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಅವರಿಗಾಗಿ ಒಂದು ಗೀತೆ ಬರ್ತಾ ಇದೆ, ಕೇಳಿ.

ನಾಗೇಂದ್ರಗುಂಡಮ್ಮ ದೊಡ್ಡವುಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿಂದ ಒಂದು ಸಂದೇಶ ಬಂದಿರುತ್ತದೆ. ಅವರಿಗಾಗಿ ಶುಕ್ಲಾಂ ಬರದರಂ ಚಿತ್ರದಿಂದ ಜಿಗಿಜಿಗಿದು ಹಾಡುವೆ ಅನ್ನುವಂತಹ ಗೀತೆಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರಿಸಿರಿ ಅಂಥೇಳಿ ಸಂದೇಶ ಕಳಿಸಿರುತ್ತಾರೆ ಅವರಿಗಾಗಿ ಹಾಗೂ ಸಮಸ್ತ ಕೆಳಗರಿಗಾಗಿ. ಗೀತೆ ಬರ್ತಾ ಇದೆ ಶುಕ್ಲಾಂ ಬರದರಂ ಚಿತ್ರದಿಂದ. ಕೇಳಿಬರುವ ಧ್ವನಿಗಳು ರಾಜೇಶ್ ಹಾಗೂ ಮಹಾಲಕ್ಷ್ಮಿ ಇವರುಗಳದು. ಎಸ್ ಪಿ ಚಂದ್ರಕಾಂತ್ ಅವರ ಸಂಗೀತ ಸಂಯೋಜನೆಗೆ ಜಗತ್ತವರ ಸಾಹಿತ್ಯವಿದೆ.

0: ಸ್ನೇಹಿತರೆ, ಇದಾಗಿತ್ತು ಇಂದಿನ ಮೇಘ ಸಂದೇಶ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 10:32. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುವವು.
1: ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಮೂಡಿ ಬಂದ ಸುಂದರ ಗೀತೆ ನಕ್ಕರೆ ಅದೇ ಸ್ವರ್ಗ ಚಿತ್ರದಾಗಿತ್ತು. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮೂಡಿ ಬಂತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ನಕ್ಕರೆ ಅದೇ ಸ್ವರ್ಗ ಚಿತ್ರ ತೆರೆ ಕಂಡದ್ದು 1967 ನರಸಿಂಹರಾಜು, ಅರುಣ್ ಕುಮಾರ್, ಆರ್ ನಾಗೇಂದ್ರ ರಾವ್, ಶೈಲಶ್ರೀ, ಡಿಕ್ಕಿ ಮಾಧವ್ ರಾವ್ ಮುಂತಾದವರು ತಾರಾಗಣದಲ್ಲಿದ್ದರು. ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಇದು, ನಕ್ಕರೆ ಅದೇ ಸ್ವರ್ಗ. ಈಗ ಪ್ರಸಾರವಾಗುತ್ತೆ ರಾಜಾ ನನ್ನ ರಾಜ ಚಿತ್ರದ ಗೀತೆ. ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಜೆ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ರಾಜಾ ನನ್ನ ರಾಜ ಚಿತ್ರ ತೆರೆ ಕಂಡದ್ದು 1976

ಹಳೆಯ ಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಗುವ ಒಂದು ಗಂಟೆಯ ಅವಧಿ. ಈಗ ಪ್ರಸಾರವಾಗುತ್ತೆ ಮಲ್ಲಿ ಮದುವೆ ಚಿತ್ರದ್ದು. ಚಿತ್ರದ ಒಂದು ಗೀತೆ ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ಕೂರ ಸೀತಾರಾಮ ಶಾಸ್ತ್ರಿಗಳ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಮಲ್ಲಿ ಮದುವೆ ಚಿತ್ರ ತೆರೆಕಂಡದ್ದು 1963. ಡಾಕ್ಟರ್ ರಾಜ್, ಲೀಲಾವತಿ, ಉದಯ್ಕುಮಾರ್, ಸಾಹುಕಾರ ಜಾನಕಿ, ರಾಜಶಂಕರ್ ಮುಂತಾದವರು ತಾರಾಗಣದಲ್ಲಿದ್ದರು. ಜಿ ಆರ್ ನಂದನ್ ಅವರ ಧ್ವನಿಯಲ್ಲಿ, ಜಿ ಆರ್ ನಂದನ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಮಲ್ಲಿ ಮದುವೆ. ಆ ಚಿತ್ರದ ಒಂದು ಗೀತೆ ಈ ಹೊತ್ತಿನಲ್ಲಿ.

ಒಂದು ಗಂಟೆಯ ಅವಧಿ ಹಳೆಯ ಮಧುರವಾದ ಗೀತೆಗಳನ್ನೇ ಕೇಳಬೇಕು ಅಂತಕ್ಕಂತಹ ಹೊತ್ತು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತು. ಈಗ ಪ್ರಸಾರವಾಗುತ್ತೆ ಗೀತಪ್ರಿಯ ಅವರ ರಚನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬೆಳವಲದ ಮಡಿಲಲ್ಲಿ ಚಿತ್ತದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿರ್ತಕ್ಕಂತಹ ಈ ಗೀತೆ 1975 ತೆರೆಕಂಡ ಚಿತ್ರ ಬೆಳವಲದ ಮಡಿಲಲ್ಲಿ.

ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ. ನಿನ್ನೆ ಅವರು ಕಳ್ಳನ ಕಡ್ದು ಗುಡಿಯಾಗ ಕೂಡ್ಬಿಟ್ರು. ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾ.

ಕುಂಚದ ಕಲೆ ಬಲೆ ರವಿವರ್ಮಂತಾದರೆ ಗೀತೆಗಳ ಗಣಿ ಆಕಾಶವಾಣಿ. ಸುಸೇತನದ ಸೌಭಾಗ್ಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಶ್ರೀಕಂಠದಲ್ಲಿ ಮೂಡಿ ಬಂತು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ವೆಂಕಟೇಶ್ ಅವರ ಸಂಗೀತವಿತ್ತು. ಸುಸೇತನದ ಸೌಭಾಗ್ಯ ಚಿತ್ರ ತೆರೆ ಕಂಡದ್ದು 1977. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಈಗ ಪ್ರಸಾರವಾಗುತ್ತೆ ಗಾಳಿ ಗೋಪುರ ಚಿತ್ರದ ಗೀತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸೂರಟ್ ಅಶ್ವಥ್ ಅವರ ಸಾಹಿತ್ಯಕ್ಕೆ ಎಂ ಎಂ ವೆಂಕಟರಾಜು ಅವರ ಸಂಗೀತವಿದೆ. ನಂದಾದೀಪ ಚಿತ್ರದ ಗೀತೆ ಇದು. 1960

2008 ಈ 63 ಈ ಚಿತ್ರ ತೆರೆ ಕಾಣ್ತು. ಡಾಕ್ಟರ್ ರಾಜ್, ಉದಯ್ ಕುಮಾರ್, ಕೆ ಎಸ್ ಅಶ್ವಥ್, ಸೋರಟ್ ಅಶ್ವಥ್, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ನಂದಾದೀಪ. ಆ ಚಿತ್ರದ ಒಂದು ಸುಂದರ ಗೀತೆ ಇವತ್ತಿನ ಈ ಹೊತ್ತಿನಲ್ಲಿ.

0: ನಮ್ಮ ಮಾತೆ ನಮ್ಮ ಮಾತೆ, ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ. ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ.
1: ಹತ್ತು ಗಂಟೆ 59:25
2: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:00.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
4: 8700-01-4242.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ.
1: ದುಂಡು ಮೇಜಿನ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತದ ಡಿಪ್ಟೆಕ್ ಮತ್ತು ಸಂಶೋಧನೆ ಆಧಾರಿತ ನಾವೀನ್ಯತಾ ಪೂರಕ ವ್ಯವಸ್ಥೆ ರೂಪಿಸಲು ಜಾಗತಿಕ ನಾಯಕರು ಹಾಗೂ ಸಂಸ್ಥೆಗಳ ಪಾಲುದಾರರೊಂದಿಗೆ ಸಮಗ್ರ ಚರ್ಚೆ ನಡೆಸಿದರು. ನೌಕರರ ಭವಿಷ್ಯ ನಿಧಿ ಇಪಿಎಫ್ಒ ಭವಿಷ್ಯ ನಿಧಿ ಹಿಂಪಡೆಯುವಿಕೆ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಬರುವ ಸೆಪ್ಟೆಂಬರ್ 2026 ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ಅಧಿಸೂಚನೆಯ ಪ್ರಕಾರ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿತದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿದೆ. ಮೇ ಹಾಗೂ ಜೂನ್ ಮಾಹೆಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ಅಂತ್ಯೋದಯ ಪಡಿತರ ಚೀಟಿಗೆ ಒಟ್ಟು 70 ಕೆಜಿ ಅಕ್ಕಿ ಹಾಗೂ ಆದ್ಯತಾ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ ರಾಜ್ಯ ಮತ್ತು ಕೇಂದ್ರ ವರ್ಗದಡಿಯ ಪಡಿತರ ಕಾರ್ಡುಗಳಿಗೆ ಸೇರಿದಂತೆ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುತ್ತಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥಾಯ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಲಕ್ಷ್ಯ ಸೇನ್ ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಚೈನೀಸ್ ತೈಪೆಯ ತುಂಗ್ ಸಿಯೋತಾಂಗ್ ಅವರನ್ನು 21-9, 21-12 ಮಣಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 11:04:52. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು

ಆಲಿಸುವಂತಹ ಸಮಯ ಇದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಕಾರ್ತಿಕ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಸ್ಲಮ್ ಬಾಲ ಚಿತ್ರದಿಂದ ಮನಸ್ಸು ರಂಗಾಗಿದೆ ಅನ್ನೋ ಸಾಂಗ್ ಹಾಗೇನೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠಸಿರಿಯಲ್ಲಿ ರಾಜಧಾನಿ ಚಿತ್ರದಿಂದ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಗಳು ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ವಿವಿಧ ಭಾರತಿ ಕನ್ನಡವನ್ನ ಟ್ಯೂನ್ ಮಾಡಿದ್ದೀರಿ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಆಲಿಸ್ತಾ ಇದ್ದೀರಿ. ಮುಂದೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಮಿಲನ ಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಮನೋಮೂರ್ತಿಯವರ ಸಂಗೀತಕ್ಕೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿರುವ ಗೀತೆ, ಹಾಗೇನೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಬಿಂದಾಸ್ ಚಿತ್ರದಿಂದ ಶಾನ್ ಅವರ ಗಾಯನದಲ್ಲಿ. ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: ಎಂಟು

0: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಶ್ರೋತೃ ಬಂದವರೇ, ಈಗ ಸಮಯವಾಗುತ್ತಲಿದೆ 11:32. ಕೇಳೋಣ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಭರತನಾಟ್ಯ ನೃತ್ಯ ಕಲೆಗೆ ಹೇಳಿ ಮಾಡಿಸಿದಂಥ ಮುಖಭಾವ, ವೇದಿಕೆಯ ಮೇಲೆ ನರ್ತಿಸುವಾಗ ಪಾತ್ರದೊಳಗಿನೇ ಪರಕಾಯ ಪ್ರವೇಶ, ತನ್ಮಯತೆ ಇವರ ವೈಶಿಷ್ಟ್ಯ. ಇವರೇ ಕಳೆದ 2 ದಶಕಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಭರತನಾಟ್ಯ ತರಬೇತಿ ನೀಡಿ ಸೈ ಎನಿಸಿಕೊಂಡ ಬಿಡುವಿಲ್ಲದ ನೃತ್ಯ ಕಲಾವಿದೆ ಹಾಗೂ ನಾಟ್ಯಗುರು ವಿದುಷಿ ನಾಗರತ್ನ ಹಡಗಲಿಯವರ ಬಗ್ಗೆ ಇಂದಿನ ಕಲಾಭಾರತಿಯಲ್ಲಿ ನಾವು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಇವರು ಹುಟ್ಟಿದ್ದು ಬೆಳಗಾವಿಯಲ್ಲಿ. ತಂದೆ ರಾಜಶೇಖರ್ ಮತ್ತು ತಾಯಿ ಶ್ರೀ ಶಿವದೇವಿ. ಮಗಳಲ್ಲಿ ನೃತ್ಯ ಕಲಿಯುವ ಕನಸನ್ನು ಸಾಕಾರಗೊಳಿಸಿದ ಪಾಲಕರು ಕಲೆಗೆ ಪೋಷಣೆ ನೀಡುತ್ತಾ ಬೆಂಗಾವಲಾಗಿ ನಿಲ್ತಾರೆ. ನಾಗರತ್ನ ಅವರಿಗೂ ಕೂಡ ನೃತ್ಯದಲ್ಲಿ ಅಪರಿಮಿತ ಆಸಕ್ತಿ ಇದ್ದುದರಿಂದ ಬಹಳ ಶ್ರದ್ಧೆಯಿಂದ ವಿದುಷಿ ಸಂಧ್ಯಾ ಹೊಸಮನೆಯವರಲ್ಲಿ ನೃತ್ಯವನ್ನು ಕಲಿತಾರೆ. ಆನಂತರ ಮೈಸೂರಿನ ರವೀಂದ್ರ ಶರ್ಮಾ, ಧಾರವಾಡದ ಕುಮಾರರಾವ್ ಅವರಲ್ಲಿ ನೃತ್ಯ ಶಿಕ್ಷಣವನ್ನು ಕೂಡ ಮುಂದುವರಿಸ್ತಾರೆ. ಇಷ್ಟೊತ್ತಿಗಾಗಲೇ ನಾಗರತ್ನ ಅವರು ವಿದ್ವತ್ ಪರೀಕ್ಷೆಯನ್ನು ಅತ್ಯುನ್ನತ ಶ್ರೇಣಿಯಲ್ಲಿ ಹಾಗೂ ಅಖಿಲ ಭಾರತೀಯ ಗಂಧರ್ವ ಮಹಾವಿದ್ಯಾಲಯ ನಡೆಸುವ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯನ್ನು ಮುಗಿಸಿ ರಂಗಪ್ರವೇಶವನ್ನು ಮಾಡಿ ಹಲವಾರು ಏಕವ್ಯಕ್ತಿ ಪ್ರದರ್ಶನಗಳನ್ನು ಕೂಡ ಯಶಸ್ವಿಯಾಗಿ ನೀಡಲಾರಂಭಿಸ್ತಾರೆ. ಮತ್ತಷ್ಟು ಇವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಸುಮಧುರವಾದ ಗೀತೆಯ ನಂತರ ಮೂಡಿ ಬರ್ತಾ ಇದೆ ಅಮೃತ ಘಳಿಗೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರ ಕಂಠಸಿರಿಯಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಇಂದು ನಾವು ನಾಗರತ್ನ ಹಡಗಲಿ ಭರತನಾಟ್ಯ ಕಲಾವಿದೆಯ ಬಗ್ಗೆ ಕಿರು ಮಾಹಿತಿಯನ್ನ ಹಂಚಿಕೊಳ್ತಾ ಸಾಗ್ತಾ ಇದ್ದೀವಿ. ಚಿಕ್ಕಂದಿನಿಂದ ನಾಗರತ್ನ ಅವರು ಶಾಲಾ ಕಾಲೇಜು ವಿದ್ಯಾಭ್ಯಾಸದಲ್ಲಿ ಬಹಳ ಮುಂದಿದ್ರು. ಬೆಳಗಾವಿಯ ಕಾಲೇಜಿನಲ್ಲಿ ಬಿಕಾಂ ಪದವೀಧರೆ ಕೂಡ ಇವರು. ಮದುವೆಯಾದ ನಂತರ ಇವರು ಗಂಡನ ಮನೆಯವರು ನೃತ್ಯ ಕಲೆಗೆ ಸಂಪೂರ್ಣ ಸಹಕಾರವನ್ನು ಕೂಡ ನೀಡಿದರು. ಹೀಗಾಗಿ 1995 ಧಾರವಾಡದ ಮೃತ್ಯುಂಜಯ ನಗರದಲ್ಲಿ ತಮ್ಮದೇ ಆದ ರತಿಕಾ ನೃತ್ಯ ನಿಕೇತನ ನೃತ್ಯ ಶಾಲೆಯನ್ನು ಕೂಡ ಇವರು ಪ್ರಾರಂಭಿಸುತ್ತಾರೆ. ಲಾಭದ ಉದ್ದೇಶ ಇಲ್ಲದೆ ಸೇವಾ ಮನೋಭಾವನೆಯಿಂದ ನಡೆಸುತ್ತಿರುವ ಈ ನೃತ್ಯ ಶಾಲೆ ಇದೀಗ ಉತ್ತರ ಕರ್ನಾಟಕದಲ್ಲಿಯೇ ನೃತ್ಯದ ಅಭ್ಯಾಸಕ್ಕೆ ಚಿರಪರಿಚಿತ ಆಗಿದೆ. ಗ್ರಾಮೀಣ ಪ್ರದೇಶಗಳಾದ ರಾಮದುರ್ಗ, ಸುರೇಬಾನ್, ಬೈಲಹೊಂಗಲ, ಯರಗಟ್ಟಿ, ಘಟಪ್ರಭಾ, ಗೋಕಾಕ್ ಮುಂತಾದ ಕಡೆಗಳಲ್ಲಿ ಭರತನಾಟ್ಯ ಕಲೆಯನ್ನ ಕೂಡ ಇವರು ಜನಪ್ರಿಯಗೊಳಿಸ್ತಾ ಇದ್ದಾರೆ. ನೃತ್ಯ ಕಲಿಯುವವರಲ್ಲಿ ಬಹಳಷ್ಟು ಮಕ್ಕಳು ಆರ್ಥಿಕವಾಗಿ ದುರ್ಬಲರು ಹಾಗೆಯೇ ಮತ್ತು ಸೌಲಭ್ಯರಹಿತ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಹಾಗೆಯೇ ಬಡ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಿರುವ ಸಮಾಜ ಸೇವೆಯಲ್ಲಿ ಆಸಕ್ತರಾದ ನಾಗರತ್ನ ಇಂಥ ಮಕ್ಕಳಿಗೆ ವಿಶೇಷ ಆದ್ಯತೆ ನೀಡುತ್ತಿರುವುದು ಮೆಚ್ಚುವಂತಹ ಸಂಗತಿಯಾಗಿದೆ. ಮುಂದೆ ಮೂಡಿ ಬರ್ತಾ ಇದೆ ಕಬ್ಜಾ ಚಿತ್ರದಿಂದ ಐಶ್ವರ್ಯ ರಂಗರಾಜನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕಿನ್ನಾಳ್ ರಾಜ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರವರ ಸಂಗೀತವಿದೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಸಮಯ ಆಗಿದೆ 11:48. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಕಲಾಭಾರತಿಯಲ್ಲಿ ಇಂದು ನಾವು ಭರತನಾಟ್ಯ ಕಲಾವಿದೆ ನಾಗರತ್ನ ಹಡಗಲಿಯವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. 1995 ಕೇವಲ ಇಬ್ಬರು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಶಾಲೆಯಲ್ಲಿ ಇದೀಗ ಸಾವಿರಾರು ವಿದ್ಯಾರ್ಥಿಗಳು ನೃತ್ಯಾಭ್ಯಾಸ ಮಾಡ್ತಾ ಇರುವುದು ಸಾಮಾನ್ಯವಾದ ಮಾತಲ್ಲ. ಹಾಗೆಯೇ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ನಾಗರತ್ನ ಅವರ ಮುಗ್ಧತೆಯೇ ಅವರನ್ನು ಉನ್ನತ ಮಟ್ಟಕ್ಕೆ ಬೆಳೆಸಿದೆ ಅಂತ ಹೇಳ್ಬೋದು. ನೃತ್ಯಾಭ್ಯಾಸ ಪಡೆಯೋದು ಹಾಗೂ ನೀಡೋದು ಸಾಮಾನ್ಯದ ಮಾತಲ್ಲ ಅಂತ ಹೇಳಿದೆ. ಸ್ವಚ್ಛ ಮನಸ್ಸಿನೊಂದಿಗೆ ನಿರಂತರ ಪ್ರಯತ್ನದಿಂದ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ನಾಗರತ್ನ ಅವರೇ ಸಾಕ್ಷಿಯಾಗಿದ್ದಾರೆ. ಇವರಲ್ಲಿ ನೃತ್ಯ ತರಬೇತಿ ಪಡೆದ ವಿದ್ಯಾರ್ಥಿಗಳು ಸಹ ಭರತನಾಟ್ಯ ತರಬೇತಿ ಕೇಂದ್ರಗಳನ್ನು ಪ್ರಾರಂಭಿಸಿರುವುದು ಹೆಮ್ಮೆಯ ಸಂಗತಿ. ಈ ನಾಗರತ್ನ ಅವರು ವಚನಗಳಿಗೆ ನೃತ್ಯ ಸಂಯೋಜನೆ ಅಭಿನಯದ ಮೂಲಕ ವಚನಗಳ ಸಾರವನ್ನು ತಿಳಿಸಿಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. 2014 ಬಸವ ಜಯಂತಿ ಅಂಗವಾಗಿ 111 ವಚನಗಳಿಗೆ ಒಂದೇ ದಿನದಲ್ಲಿ 14 ಕಾಲ ನೃತ್ಯ ಪ್ರದರ್ಶಿಸಿದ ಶ್ರೇಯಸ್ಸು ಇವರದ್ದು. 2016 ಬಸವ ಜಯಂತಿ ಅಂಗವಾಗಿ 2 ಕಾಲ ವಚನ ವಿಮರ್ಶಾ ಸಮ್ಮೇಳನವನ್ನು ಕೂಡ ಇವರು ನಡೆಸಿದ್ದಾರೆ. ಜುಲೈನಲ್ಲಿ ಸಿಂಗಾಪುರದ ಕನ್ನಡ ಸಂಘವು ಏರ್ಪಡಿಸಿದ್ದ ವಚನ ವೈಭವದಲ್ಲಿ ನೃತ್ಯ ಪ್ರದರ್ಶನ ನೀಡಿರುವುದು ಅವರ ನೃತ್ಯ ಸಂಯೋಜನೆಯ ಪ್ರೌಢಿಮೆಗೆ ಸಾಕ್ಷಿಯಾಗಿದೆ. ಮುಂದೆ ಮೂಡಿ ಬರ್ತಾ ಇದೆ ಹಬ್ಬ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಕಲಾಭಾರತಿಯಲ್ಲಿ ಭರತನಾಟ್ಯ ಕಲಾವಿದೆ ನಾಗರತ್ನ ಹಡಗಲಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಇವರು ಮೌಂಟ್ ಅಬುವಿನಲ್ಲಿ ನಡೆದ ಅಂತಾರಾಷ್ಟೀಯ ಸಮ್ಮೇಳನ, ಹೈದರಾಬಾದ್ ಹೊರನಾಡು ಕನ್ನಡಿಗರ ಸಮ್ಮೇಳನ, ಮುಂಬೈ, ದೆಹಲಿ, ತಿರುಪತಿ, ಗೋವಾ ಹಾಗೂ ಮಂತ್ರಾಲಯದಲ್ಲಿ ನೃತ್ಯ ಪ್ರದರ್ಶನಗಳನ್ನು ಕೂಡ ನೀಡಿದ್ದಾರೆ. ನಾಗರತ್ನ ಅವರ ನೃತ್ಯ ಸಂಯೋಜನೆ ಮೆಚ್ಚಿ ಇವರ ನೃತ್ಯ ತಂಡಕ್ಕೆ ಹಲವಾರು ಅವಕಾಶಗಳು ತಾವಾಗಿಯೇ ಒದಗಿ ಬಂದಿದೆ. ಮಡಿಕೇರಿ ದಸರಾ, ಮೈಸೂರು ದಸರಾ, ಹಂಪಿ ಉತ್ಸವ, ಆನೆಗುಂದಿ ಉತ್ಸವ, ರನ್ನ ಉತ್ಸವ, ಪುಲಿಗೆರೆ ಉತ್ಸವ ಅಲ್ಲದೆ ದೂರದರ್ಶನದ ಚಂದನದಲ್ಲಿ ಕೂಡಲ ಸಂಗಮದ ವಚನ ವೈಭವ, ಶಿಶುನಾಳ ಶರೀಫರ ತತ್ವರಸಾನುಭವ ಮುಂತಾದವುಗಳು ನೇರ ಪ್ರಸಾರಗೊಂಡಂತಹ ಕಾರ್ಯಕ್ರಮಗಳಾಗಿವೆ.

ಇವರಿಗೆ ಸಂದಿರುವ ಪ್ರಶಸ್ತಿಗಳು ಕೂಡ ಅನೇಕ. ಕರ್ನಾಟಕ ಸರ್ಕಾರದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಬಾಲ ವಿಕಾಸ ಅಕಾಡೆಮಿ ಗೌರವ ಪ್ರಶಸ್ತಿ, ದೆಹಲಿಯ ಕರ್ನಾಟಕ ಸಂಘದ ವಚನ ತರಂಗಿಣಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಗೌರವಗಳು ಇವರನ್ನು ಹಿಂಬಾಲಿಸಿವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೈಸೂರನ್ನು ಯೋಗ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದರು. ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಪರಿಕಲ್ಪನೆಯಡಿ ಆಯುಷ್ ಇಲಾಖೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಜೂನ್ 21ರಂದು ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಯೋಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ ಎಂದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 60ನೇ ಘಟಿಕೋತ್ಸವ ಸಮಾರಂಭ ಇಂದು ಬೆಳಗ್ಗೆ 11:30ಕ್ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಆರಂಭವಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಚಿನ್ನ ಇಂಧನ ಖರೀದಿ ಹಾಗೂ ವಿದೇಶ ಪ್ರವಾಸ ಮಿತಗೊಳಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಒತ್ತಡ ಹೇರಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಬೆಂಗಾವಲು ವಾಹನ ಸ್ವಂತದ ಕಾರುಗಳಿಗೆ ಬಳಸುವ ಪೆಟ್ರೋಲ್ ಡೀಸೆಲ್ ಪ್ರಮಾಣವನ್ನು 30%

0: 50%ರಷ್ಟು ಕಡಿಮೆ ಮಾಡಲಿದ್ದೇವೆ ಎಂದರು. ಕೇಂದ್ರದ ಸಚಿವರು ಪ್ರಧಾನಮಂತ್ರಿ ಅವರ ಕರೆಗೆ ಓಗೊಟ್ಟು ಮೆಟ್ರೋದಂಥ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಬಳಸಲು ಮುಂದಾಗಿದ್ದಾರೆ ಎಂದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರುಶೆಟ್ಟಿ ಕೊಪ್ಪದ ರೈತ ಮಹಿಳೆ ಈರವ್ವ ಅಂಗಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಬಳಕೆ ಮಾಡಿಕೊಂಡು ಮಾದರಿಯಾಗಿದ್ದಾರೆ. 29 ಕಂತುಗಳ ಗೃಹಲಕ್ಷ್ಮಿ ಹಣದಿಂದ ತಮ್ಮ 2 ಎಕರೆ ಹೊಲದಲ್ಲಿ ಬೋರ್ವೆಲ್ ಕೊರೆಸಿದ್ದು 5 ಇಂಚು ನೀರು ದೊರೆತಿದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬಾ ಅನುಕೂಲವಾಗಿದೆ ಎಂದು ಈರವ್ವ ಅಂಗಡಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಧಾರವಾಡದ ಪ್ರತ್ಯೇಕ ಪಾಲಿಕೆ ರಚನೆಗೆ ಒತ್ತಾಯಿಸಿ ನಾಳೆಯಿಂದ ಪಾಲಿಕೆ ಕಚೇರಿ ಎದುರು ಸತ್ಯ ಪ್ರತಿಪಾದನೆ ಸತ್ಯಾಗ್ರಹ ಜರುಗಲಿದೆ ಎಂದು ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಹೊಸ ಯುಐಡಿಎಐ ಸೇವಾ ಕೇಂದ್ರ ವಿಜಯಪುರದ ಆಶ್ರಮ ರಸ್ತೆಯಲ್ಲಿ ಕಾರ್ಯಾರಂಭಿಸಿದೆ. ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಕೇಂದ್ರ ಇದಾಗಿದೆ ಎಂದು ಬೆಂಗಳೂರು ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಮನೋಜ್ ಕುಮಾರ್ ತಿಳಿಸಿದರು.
1: ವಿಜಯಪುರ ಸಿಟಿಯಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಉದ್ಘಾಟನೆ ಆಗಿದೆ. 8 ಆಧಾರ್ ಕಿಟ್ ಇದಾವೆ. ಆಧಾರ್ ಕಿಟ್ಗೆ ಒಂದ್ ದಿವಸ 50 ಜನಗಳಿಗೆ ನವೀಕರಣ ಇರಲಿ ಅಥವಾ ನೋಂದಣೀಕರಣ ಇರಲಿ ಅದು ಮಾಡಬಹುದು. ಸೊ ಹಾಗಾದ್ರೆ 400 ಜನಗೆ ಇಲ್ಲಿ ನಾವು ಆಧಾರ್ ಸೇವೆ ಕೊಡಬಹುದು. ಈ ಆಧಾರ್ ಸೇವೆಯಲ್ಲಿ ಒಂದು ಎನ್ವೈರ್ಮೆಂಟ್ ಇರುತ್ತೆ, ಅಪ್ಡೇಟ್ ಇರುತ್ತೆ. ಅದ ಅಲ್ಲದೆ ನಮ್ಗೆ ಇನ್ನೊಂದೇನಾದ್ರೆ ವೈಟ್ ಲಿಸ್ಟಿಂಗ್ ಇರುತ್ತೆ. ಯಾಕಂದ್ರೆ ಯಾರಿಗೆ ಬಯೋಮೆಟ್ರಿಕ್ಸ್ಗೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ಈ ವೈಟ್ ಲಿಸ್ಟಿಂಗ್ ಇಲ್ಲಿ ಬಂದು ಮಾಡಬಹುದು. ಈ ಆಧಾರ್ ಸೇವಾ ಕೇಂದ್ರಕ್ಕೆ ವಿಶೇಷ ಏನಾದ್ರೆ ಇಲ್ಲಿ ಇರೋ ಸೌಲಭ್ಯ, ಆಮೇಲೆ ಇಲ್ಲಿ ಇರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ನಮ್ಮೀಗ ಬೇರೆ ಕಡೆ ನಾವು ಎಲ್ಲಿ ಕೊಡೋಕ್ಕಾಗಲ್ಲ. ಆಧಾರ್ ಸೇವಾ ಕೇಂದ್ರದಲ್ಲಿ ಒಬ್ಬರ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಆಪರೇಷನ್ ಮ್ಯಾನೇಜರ್ ಇರ್ತಾರೆ, ಅದು ಅಲ್ಲದೆ ಇನ್ನೊಬ್ರು ಎಎಸ್ಕೆ ಮ್ಯಾನೇಜರ್ ಇರ್ತಾರೆ. ಅವ್ರು ಆದರೆ ನಮ್ಮ ಎಂಪ್ಲಾಯಿ, ಯುಐಡಿಎ ಎಂಪ್ಲಾಯಿ, ಅವ್ರು ನಮಗೆ ಡೈರೆಕ್ಟ್ ರಿಪೋರ್ಟ್ ಮಾಡಿದ್ರು.
0: ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮದಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ಆಯೋಜಿಸಿದೆ. ಕಳೆದ 9ನೇ ತಾರೀಖಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಒದಗಿಸುತ್ತದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡೆಲ್ ಸಂಸ್ಥೆಗಳಾಗಿ 6ನೇ ಹಂತದ ಯುವ ಸಂಗಮದ ಆತಿಥ್ಯ ವಹಿಸಿವೆ. ಇಂದು ಸಂಜೆ 5 ಗಂಟೆಗೆ ಧಾರವಾಡದ IIIT ಸಮಾರೋಪ ಸಮಾರಂಭ ನಡೆಯಲಿದೆ. ಆಕಾಶವಾಣಿ ಸಾರ್ಥಕ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹರ್ಷೋತ್ಸವದ ಹಿನ್ನೆಲೆ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ May 15 ಶುಕ್ರವಾರ ಸಂಜೆ 6:30 ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ @90 ಸಂಧ್ಯಾ ಸುಧೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನ್ ಮಠ್ ಕೊಳಲು ವಾದನ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಕಾರವಾರ ಕೇಂದ್ರ ನಾಳೆ ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ವಾಕಥಾನ್ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಉದ್ಘಾಟಿಸಲಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಖಾಲಿ ಖಾಲಿ ಸಣ್ಣ ಕಥೆ ಕೇಳಲಿದ್ದೀರಿ.

0: ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಮೂಡಿಬರಲಿದೆ. ಆರಂಭದಲ್ಲಿ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ.
1: ಕಾರಿನಿಂದ ಇಳಿದ ಡಾಕ್ಟರ್ ಆಶಿಫಾ ಲಘುಬಗೆಯಿಂದ ತನ್ನ ಕ್ಲಿನಿಕ್ಕಿಗೆ ಬಂದ್ಲು. ಆ ಊರಿನ ಹೆಸರಾಂತ ಡೆಂಟಲ್ ಕ್ಲಿನಿಕ್ ಅವಳದ್ದು. ದಂತೋಪಚಾರಗಳಿಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಅಣಿಗೊಳಿಸುವ ಕಾಯಕದಲ್ಲಿದ್ದಂತಹ ಅವಳ ಸಹಾಯಕ್ಕಿ ಶಾರದ ಆಶಿಫಳನ್ನ ನೋಡಿದೊಡನೆ, ಮೇಡಮ್ ನೋಡಿದ್ರ, ಇವತ್ತು ಕೂಡ ಆ ಮುದುಕಪ್ಪ ಬಂದು ಹೊರಗಿನ ಬೆಂಚಲ್ಲಿ ಕೂತಿದ್ದಾನೆ. ಇವತ್ತು ಮಾತ್ರ ನಾನು ಅವನ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಲ್ಲಪ್ಪ. ಯಾಕೆ ಬರ್ತಾನೆ ಮೇಡಮ್ ಪ್ರತಿದಿನ ಎಂದಳು. ಅದೇ ನಂಗೂ ಗೊತ್ತಾಗ್ತಿಲ್ಲ. ಅವನ ಡೆಂಟಲ್ ಟ್ರೀಟ್ಮೆಂಟ್ ಅವತ್ತೇ ಆಗಿದೆ. ಅದಾದ್ಮೇಲೆ ದಿನಕ್ಕೊಂದು ನೆಪ ಹೇಳ್ಕೊಂಡು ನನ್ನ ಹತ್ರ ಬರ್ತಾನೇ ಇದ್ದಾನೆ. ನೀವು ಇನ್ನು ಬರುವ ಅವಶ್ಯಕತೆ ಇಲ್ಲ ಎಂದು ನಾನು ಹೇಳಿದ ಮೇಲೂ ದಿನಾ ಬರ್ತಾನೆ ನೋಡು. ಮೋಡ ಮುಸುಕಿ ಸೂರ್ಯನ ದರ್ಶನವಾದರೂ ತಪ್ಪೀತು, ಇವನ ಮುಖದರ್ಶನ ಮಾತ್ರ ತಪ್ಪಲ್ಲ. ಬರಲಿ ಬಿಡು, ಕುಳಿತೂ ಕುಳಿತೂ ಬೇಸರವಾದಾಗ ಸುಸ್ತಾದಾಗ ಹೋಗುತ್ತಾನೆ ಬಿಡಿ ಶಾರದ. ನಮಗೇನು ತೊಂದರೆ ಕೊಡುತ್ತಿಲ್ಲ ತಾನೇ ಪಾಪ ಮುದುಕ. ಅಯ್ಯೋ ಮೇಡಮ್, ಹಾಗೆಲ್ಲ ಹಗುರ ತೀರ್ಮಾನಗಳಿಗೆ ಬರಬೇಡಿ ನೀವು. ಯಾವ ಹುತ್ತದಲ್ಲಿ ಯಾವ ಹಾವೋ. ನೀವು ಬರುವ ಮೊದಲೇ ಬಂದು ಕುಳಿತು ನೀವು ಹೋಗುವವರೆಗೂ ಇದ್ದು ನಿಮ್ಮನ್ನು ಗಮನಿಸ್ತಾನೆ ಅಂತ ಅಂದ್ರೆ ನನಗೇಕೋ ಈ ಮುದುಕನ ಮೇಲೆ ಒಂದು ಅನುಮಾನ. ಮುದುಕ ಆದರೇನಂತೆ, ಕೆಲ ಪುರುಷರ ಚಟ ಚಟ್ಟವೇರುವ ತನಕ ಹೋಗುವುದಿಲ್ಲವಂತೆ. ಏನು ಹೇಳಬೇಕು ಅಂತ ತೋಚದ ಆಶಿಫಾ, ಶಾರದ ಮೊದಲ ಪೇಷಂಟ್ನ ಕರೆಯಮ್ಮ ಅಂದ್ಲು. ಸುಮಾರು 70-75 ಆಸುಪಾಸಿನ ಆ ಮುದುಕ ಶುಕ್ರವಾರವೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಒಂದಲ್ಲ ಒಂದು ಹಲ್ಲಿನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಕ್ಲಿನಿಕ್ನ ಹೊರಗಡೆ ಇಟ್ಟಿದ್ದ ಬೆಂಚಲ್ಲಿ ಬಂದು ಕೂರ್ತಾ ಇದ್ದ. ಆ ಕ್ಲಿನಿಕ್ಕಿಗೆ ಬರುವ ಹಲವರು ಇದನ್ನು ಗಮನಿಸಿದ್ದರೂ ಕೂಡ ಆಶಿಫಾಳ ಚಲನವಲನಗಳನ್ನೆಲ್ಲ ಗಂಭೀರವಾಗಿ ಗಮನಿಸುತ್ತಿದ್ದ. ಆದರೆ ಎಂದೂ ಆಕೆಯ ಜೊತೆ ಮಾತಿಗಾಗಿ ಹಂಬಲಿಸಿದವನಲ್ಲ. ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಸಿಗದಿದ್ದಾಗ ಸುಮ್ಮನೆ ಒಂದು ಮೂಲೆಯಲ್ಲಿ ಸ್ವಲ್ಪ ಹೊತ್ತು ನಿಂತಾದರೂ ಹೋಗುತ್ತಿದ್ದ. ಅವನ ಬರುವಿಕೆ ಹೋಗುವಿಕೆ ಡಾಕ್ಟರ್ ಆಶಿಫಾ ಹಾಗೂ ಅವಳ ಸಹಾಯಕ್ಕೆ ಶಾರದಾಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿತ್ತು. ಕೆಲವು ದಿನಗಳು ಕಳೆದವು. ಈಗ ಆ ಮುದುಕಪ್ಪ ಕಾಣಿಸುತ್ತಿಲ್ಲ. ಸುಸ್ತಾಗಿ ಮನೆಯಲ್ಲಿ ಕುಳಿತಿರಬೇಕು ಎಂದು ಇಬ್ಬರೂ ಮಾತನಾಡಿಕೊಂಡರಾದರೂ ಅವನನ್ನು ಮರೆತಿರಲಿಲ್ಲ. ಡಾಕ್ಟರ್ ಆಶಿಫಾ ಹಾಗೂ ಶಾರದ ಇವರ ಇಬ್ಬರ ಕಣ್ಣುಗಳು ಕೂಡ ಆತನನ್ನ ಹುಡುಕ್ತಾ ಇದ್ದವು. ಅದೊಂದು ದಿನ ಆಶಿಫಾ ಕೆಲಸ ಮುಗಿಸಿಕೊಂಡು ತನ್ನ ಕ್ಲಿನಿಕ್ನಿಂದ ಮನೆಗೆ ಹೋದಾಗ ಅವಳ ತಾಯಿ ನಾದಿರ ಅಳ್ತಾ ಇದ್ಲು. ಹುಷಾರಿಲ್ಲವೇನಮ್ಮ ಕೇಳಿದಳು ಆಶಿಫಾ. ಸ್ವಲ್ಪ ತಲೆನೋವು ಅಷ್ಟೇ ಮಗಳೇ. ಅಮ್ಮ ನಾದಿರಾಳ ಉತ್ತರ ಆಶಿಫಾಗೆ ತೃಪ್ತಿ ನೀಡಲಿಲ್ಲ. ಒಂದೆರಡು ಬಾರಿ ಬೇರೆ ಬೇರೆ ರೀತಿಯಲ್ಲಿ ತಾಯಿಯ ಅಳುವಿನ ಕಾರಣ ತಿಳಿಯಲು ಯತ್ನಿಸಿದ್ಲು. ಆದರೆ ಪ್ರಯೋಜನ ಆಗಲಿಲ್ಲ. ಮರುದಿನ ಎಂದಿನಂತೆ ಆಕೆ ಕ್ಲಿನಿಕ್ಕಿಗೆ ಬಂದಾಗ ಅವಳ ಬರುವಿಕೆಗಾಗಿಯೇ ಕಾದಿದ್ದ ಶಾರದ, ಮೇಡಮ್ ಆ ಅಜ್ಜ ಮುದುಕಪ್ಪ ತೀರ್ಕೊಂಡಂತೆ. ನಿನ್ನೆ ಸಂಜೆ ತರಕಾರಿ ತಕೊಳ್ಳೋಣ ಅಂತ ನಿಮ್ಮ ಪೇಷಂಟ್ ಹನೀಫ್ನ ಅಂಗಡಿಗೆ ಹೋಗಿದ್ನಾ, ಅವ ಹೇಳ್ದ ಇನ್ನು ನಿಮ್ಮ ಕ್ಲಿನಿಕ್ನ ಬೆಂಚಿನ ಮೂಲೆ ಪರ್ಮನೆಂಟ್ ಆಗಿ ಖಾಲಿ ಇರುತ್ತೆ, ಆ ಮುದುಕಪ್ಪ ತೀರಿ ಹೋದ ಎಂದು. ಮೇಡಮ್ ಆ ಹನೀಫ ಇನ್ನೊಂದು ವಿಚಾರವನ್ನು ಹೇಳಿದ ಗೊತ್ತಾ, ಪಾಪ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎನ್ನುವಂತೆ ತನ್ನ ಮೊದಲ ಪತ್ನಿ ಮತ್ತು ಮುದ್ದಾದ ಮಗುವನ್ನು ಬಿಟ್ಟು ಇನ್ನೊಂದು ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ನಂತೆ ಆ ಮುದುಕ. ಪಾಪ ಆತನ ದೈಹಿಕ ಬಲ ಕುಗ್ಗಿದಾಗ ಇನ್ನೂ ಸಣ್ಣ ವಯಸ್ಸಿನ ಆ ಎರಡನೇ ಹೆಂಡತಿ ಇನ್ನಾರನ್ನೋ ವಿವಾಹವಾಗಿ ದುಬೈಗೆ ಹಾರಿದಳಂತೆ. ಅಂದಿನಿಂದ ಮುದುಕ ಒಬ್ಬನೇ ಬದುಕುತ್ತಿದ್ದಾನಂತೆ. ಅಂತೆಯೇ ಆ ಮುದುಕ ಒಮ್ಮೊಮ್ಮೆ ಬುದ್ಧಿಭ್ರಮಣೆ ಆದವರಂತೆ, ನನ್ನ ಮಗಳು ಡಾಕ್ಟರ್ ಗೊತ್ತುಂಟಾ, ನನ್ನ ಮಗಳು ಡಾಕ್ಟರ್ ಎಂದು ನನ್ನನ್ನೂ ಒಳಗೊಂಡಂತೆ ಹಲವರಲ್ಲಿ ಹೇಳುತ್ತಿದ್ದ ಎಂದು ಹನೀಫ್ ಹೇಳಿದ. ಪುಟ್ಟ ಕೂಸನ್ನು ಕಂಕುಳಲ್ಲಿ ಕಟ್ಟಿಕೊಂಡು ತನ್ನ ಅಮ್ಮ ಬದುಕು ಕಟ್ಟಿಕೊಳ್ಳಲು ಹೋರಾಡಿದ್ದು, ತನಗೆ ಬುದ್ಧಿ ತಿಳಿಯುವ ವೇಳೆಗೆ ಬೇಜವಾಬ್ದಾರಿಯ ತನ್ನ ತಂದೆಯನ್ನು

0: ಹಳಿಯುತ್ತಿದ್ದದ್ದು. ಬಹುದೂರದ ಊರಿನಲ್ಲಿ ಯಾವ್ಯಾವುದೋ ಮನೆ ಕೆಲಸಗಳನ್ನು ಮಾಡಿ ತನ್ನನ್ನು ಬೆಳೆಸಿ ಓದಿಸಿದ್ದು. ವಿದ್ಯಾರ್ಥಿ ವೇತನ ಪಡೆಯುತ್ತಲೇ ಓದಿ ತಾನು ಡಾಕ್ಟರ್ ಆದಾಗ ಅವಮಾನ ಸಹಿಸಿದ ಊರಿನಲ್ಲಿಯೇ ಗೌರವದಿಂದ ಜೀವಿಸಬೇಕು, ದೇವರು ಅವಕಾಶ ನೀಡಿದ್ದಾನೆ, ಬಾ ಮಗಳೇ ಎಂದು ಹೇಳುತ್ತಾ ತನ್ನೂರಿಗೆ ತನ್ನೊಂದಿಗೆ ಹಿಂದಿರುಗಿದ್ದು. ಎಲ್ಲ ನೆನಪುಗಳು ಆಶೀಫಾಗೆ ಕಣ್ಣಿಗೆ ಕಟ್ಟಿದ ಹಾಗೆ ತೇಲಿ ಬಂದವು. ತಾಯಿಯ ಕಣ್ಣೀರಿನ ಕಾರಣ ಆಕೆಗೆ ಈಗ ತಿಳಿದು ಹೋಯಿತು. ಕ್ಲಿನಿಕ್ನ ತನ್ನ ಕುರ್ಚಿಯಲ್ಲಿ ಕುಳಿತಿದ್ದ ಆಶೀಫಾ ಹಾಗೆ ಹೊರಗಿದ್ದ ಬೆಂಚಿನತ್ತ ದೃಷ್ಟಿ ಹರಿಸಿದ್ಲು. ಬೆಂಚಿನ ಮೂಲೆ ಖಾಲಿ ಖಾಲಿಯಾಗಿತ್ತು. ಹೃದಯದ ಹಂದರದಲ್ಲಿ ಮುದುಕಪ್ಪನ ಚಿತ್ರ ತುಂಬಿಕೊಂಡಿತ್ತು.
1: ಇದುವರೆಗೆ ಖಾಲಿ ಖಾಲಿ ಸಣ್ಣ ಕಥೆ ಕೇಳಿದಿರಿ, ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ. ಕೇಳುಗರೆ, ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
2: ಭಕ್ತಿಗೀತೆ ಸದ್ಗುರು ಸಂತ ಕೇಶವದಾಸರ ರಚನೆ.

0: నానే నానే వివద ఒలు మెహనల రాణినా.
1: ಇದುವರೆಗೆ ಮಡಿಕೇರಿಯ ಮೇಘ ಭಟ್ ಅವರಿಂದ ಸಂಗೀತ ವೈವಿಧ್ಯ ಕೇಳಿದಿರಿ. ಶ್ರೋತೃಗಳೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:30.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವುವು ನಮ್ಮ ಸೊತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
1: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
2: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
3: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
4: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
3: ಜಾಹೀರಾತು ಮುಖಾಂತರ
4: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
3: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
4: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
3: ಡಯಲ್ ಮಾಡಿ 8700014242
4: 8700042
5: ಆತ್ಮೀಯ ಶ್ರೋತೃ ಬಂಧುವರೇ, ಈ ಸಂಜೆಯ ಪ್ರಸಾರದಲ್ಲಿ ನೀವು ಕೇಳಲಿದ್ದೀರಿ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:30 ಯುವವಾಣಿಯಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ, ಗಾಯಕರ ಜೊತೆ ಬದುಕಿನ ಕಥೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಪ್ರಭಾ KV ಅವರು. 6:15 ವಚನಗಾಯನ ಕಾರ್ಯಕ್ರಮ, 6:30 ಜಿಲ್ಲಾ ವಾರ್ತಾಪತ್ರ, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ ಕೇಳಲಿದ್ದೀರಿ. ಬೀಜ ಪರೀಕ್ಷೆಯ ಮಹತ್ವ ಮತ್ತು ವಿಧಾನ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ NM ಅವರೊಡನೆ ಸಂದರ್ಶನ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆ. 7:20 ಜನಪದ ಸಂಗೀತದಲ್ಲಿ ರಾಮ ಸಮುದ್ರದ ಪುಟ್ಟಮಲ್ಲೇಶಗೌಡ ಮತ್ತು ಸಂಗಡಿಗರಿಂದ ಗೊರವರ ಪದಗಳನ್ನು ಆಲಿಸುವಿರಿ. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಣ್ಣ ಚೌಡಕಿ ಮತ್ತು ಬಸಪ್ಪ ಸಂಗಡಿಗರಿಂದ ಗೀಗಿ ಪದಗಳನ್ನು ಬಿತ್ತರಿಸಲಿದ್ದೇವೆ. 9:15 ಭಾವಗೀತೆಗಳು, 9:30 ನಾಟಕ ಪ್ರಸಾರವಾಗಲಿದೆ ಆ ಒಂದು ರಾತ್ರಿ. ರಚನೆ ಭಾರತಿ ಪ್ರಿಯ, ನಿರ್ಮಾಣ ರಘುಪತಿ ಹೆಗಡೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ. 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಈ ಸಂಜೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಆಕಾಶವಾಣಿ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ ಕುರಿತು ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಶೇಖ್ದಾರ್.
1: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅಂತೇಳಿ. ಇವರು MBBS ದಾವಣಗೆರೆಯಲ್ಲಿ ಕಂಪ್ಲೀಟ್ ಮಾಡಿ ಮುಂದೆ ಹುಬ್ಬಳ್ಳಿಯಲ್ಲಿ DCH ಅನ್ನ ಮುಗಿಸಿ ವಿಜಯಪುರ ನಗರದಲ್ಲಿ ಸುಮಾರು 16 ವರ್ಷಗಳಿಂದ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದಿನ ವಿಷಯ ಏನಪ್ಪ ಅಂತಂದ್ರೆ, ಈಗ ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಾಖದ ಅಲೆಗಳ ಬಗ್ಗೆ ಚಿಕ್ಕವರಿಂದ ಹಿರಿಯ ನಾಗರಿಕರವರೆಗೆ ಆಗುವ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಯಾವ ರೀತಿ ಇರ್ತವೆ, ಅವುಗಳ ಲಕ್ಷಣಗಳು, ಕಾರಣಗಳು

0: ಮತ್ತು ಪರಿಹಾರ ಈ ವಿಷಯ ಕುರಿತು ನಾವು ವೈದ್ಯರಿಂದಲೇ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರಿಗೆ ಸ್ವಾಗತ ಮತ್ತು ನಮಸ್ಕಾರ ಸರ್.
1: ಧನ್ಯವಾದಗಳು
0: ಸರ್. ಇವತ್ತು ನಾವು ಎಲ್ರಿಗೂ ಈ ವರ್ಷ ಒಂದು ಸಮ್ಮರ್ ಅಂತಂದ್ರೆ ಬಹಳ ಬೇಸರವನ್ನ ತಂದಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ಸಮ್ಮರ್ ಬರುತ್ತೆ ಇಲ್ಲ ಅಂತಲ್ಲ, ಆದ್ರೆ ಈ ವರ್ಷದ ಒಂದು ಬೇಸಿಗೆ ಅನ್ನೋದಿದೆಯಲ್ಲ, ಶಾಖದ ಅಲೆಗಳಿಂದ ನಾವು ರೋಸಿ ಹೋಗ್ಬಿಟ್ಟಿವಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಈ ಶಾಖದ ಅಲೆಗಳು ಬಂದಂತ ಒಂದು ಸಂದರ್ಭದಲ್ಲಿ ಚಿಕ್ಕವರಿಂದ ಹಿರಿಯ ನಾಗರವರೆಗೆ ಅವರ ಆರೋಗ್ಯದಲ್ಲಿ ಕಂಡು ಬರುವಂತ ಒಂದು ಲಕ್ಷಣಗಳು ಮತ್ತೆ ಅದಕ್ಕೆ ಕಾರಣಗಳು ಮತ್ತೆ ಪರಿಹಾರ ಕುರಿತು ಇಂದು ತಾವು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲನೇ ಪ್ರಶ್ನೆ, ಈಗೇನು ಜನರಲ್ಲಿ ನಾವು ಕರಿತೀವಿ ಹೀಟ್ ವೇವ್ ದಿಂದ ಮಕ್ಕಳಲ್ಲಿ ಕಂಡು ಬರುವಂತಹ ಲಕ್ಷಣಗಳು ಯಾವುವು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ಸರ್.
1: ನೀವು ಹೇಳ್ದಂಗೆ ಈ ಸರಿ ಅಂತೂ ಸಿಕ್ಕಾಪಟ್ಟೆ ಐತ್ರಿ, ಎಲ್ಲರಿಗೂ ಟಾಲರೇಟ್ ಮಾಡದೆ ಇರುವಂತ ಲೆವೆಲ್ಗೆ ಹೋಗಿರೋದ್ರಿಂದನೇ ಈ ಸರಿ ಏನಾಗ್ತಾ ಇದೆ, ಈ ಬಿಸಿಲಿನ ಶಾಖದಿಂದ ಆಗುವಂತ ಅಡ್ಡ ಪರಿಣಾಮಗಳು ಜಾಸ್ತಿ ಎದ್ದು ಕಾಣಿಸ್ತಾ ಇದೆ. ಹೀಟ್ ವೇವ್ ಅಂತಂದ್ರೆ ಒಂದೊಂದು ಈ ಸಮ್ಮರ್ ಅಲ್ಲಿ ಅಪ್ಪರ್ ಲಿಮಿಟ್ ಅಂತ ಏನಿರ್ತೈತಿ, ಅದನ್ನ ಕ್ರಾಸ್ ಆಯ್ತು ಅಂತಂದ್ರೆ ಏನಾಕೈತ್ರಿ, ಹೀಟ್ ವೇವ್ ಮತ್ತು ಅದರ ಸಿಂಪ್ಟಮ್ಸ್ ಬರ್ಲಕ್ ಸ್ಟಾರ್ಟ್ ಆಗ್ತೈತ್ರಿ. ಸಣ್ಣ ಮಕ್ಕಳೊಳಗ ಮತ್ತು ವಯಸ್ಸಾದವರಲ್ಲಿ ಇದರ ಎಫೆಕ್ಟ್ ಏನಾಗಿರ್ತೈತ್ರಿ ಬಹಳ ಕಾಣಿಸ್ತೈತಿ. ಯಾಕಂದ್ರೆ ಅವರಲ್ಲಿ ಕೆಲವೊಂದು ಬಾಡಿಯ ನೇಚರ್ ಹಂಗಿರ್ತೈತಿ. ಸಣ್ಣ ಮಕ್ಕಳೊಳಗೆ ಏನಾಗ್ತೈತ್ರಿ, ಇಷ್ಟು ಹೀಟ್ ವೇವ್ ಟೆಂಪರೇಚರ್ ಜಾಸ್ತಿ ಆದಾಗ ಅದಕ್ಕೆ ಅಡಾಪ್ಟ್ ಆಗುವಂತ ಕೆಪಾಸಿಟಿ ಇನ್ನು ಪೂರ್ತಿ ಡೆವಲಪ್ ಆಗಿರಂಗಿಲ್ಲ,
0: ರೋಗ ನಿರೋಧಕ ಶಕ್ತಿ ಇರೋದಿಲ್ಲ.
1: ಆಟೋ ರೆಗ್ಯುಲೇಷನ್ ಅಂತ ಹೇಳಿ, ಬಾಡಿ ಟೆಂಪರೇಚರ್ ಇಷ್ಟಿದ್ದಾಗ ಅದನ್ನ ಕೂಲ್ ಮಾಡುವಂತ ಒಂದು ಮೆಕ್ಯಾನಿಸಮ್ ಇರ್ತದೆ, ಅದಕ್ಕೆ ಆಟೋ ರೆಗ್ಯುಲೇಷನ್ ಅಂತ ಹೇಳ್ತಾರೆ. ಅದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗಿರಂಗಿಲ್ಲ ಸಣ್ಣ ಮಕ್ಕಳಲ್ಲಿ. ಅದು ವಯಸ್ಸಾದವರಲ್ಲಿನೂ ಅದೇ ರೀತಿ, ಅದು ಏನಾಗ್ತಿ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗುವಷ್ಟು ಇನ್ನೂ ಇಳಿತಾ ಇರ್ತೈತೆ ಅದು. ಸೊ ಹಿಂಗಾಗಿ ಎರಡೂ ಕಡೆ ಇದರದ ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತ್ರಿ. ಸೊ ಸಣ್ಣ ಮಕ್ಕಳಲ್ಲಿ ಇದರ ಹೀಟ್ ವೇವ್ ಇಫೆಕ್ಟ್ ಅಂತ ನಾವು ಲಕ್ಷಣಗಳು ನೋಡೋದಾದ್ರೆ, ಒಂದು ಡಿಹೈಡ್ರೇಷನ್. ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣ, ಅಂದ್ರೆ ಏನಾಕೈತ್ರಿ ಬಾಡಿ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗೋದ್ರಿಂದ ಬೆವರಿಂದ ನೀರಿನಂಶ ಮತ್ತು ಲವಣಾಂಶಗಳು ಬಾಡಿಯಿಂದ
0: ಹೊರಗಡೆ
1: ಹೋಗ್ತಾವ. ಅದಕ್ಕೆ ಏನಾಗ್ತೈತ್ರಿ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನಾವು. ಡಿಹೈಡ್ರೇಷನ್ ಲಕ್ಷಣ ಸಣ್ಣ ಮಕ್ಕಳೊಳಗ ಬೇರೆ ಬೇರೆ ತರ. ನಾ ಹೇಳಿದಾಗ ಒಂದ್ ಲೆಸ್ ದ್ಯಾನ್ 1 ಇಯರ್, 1 ವರ್ಷ ಕೆಳಗಿನ ಮಕ್ಕಳೊಳಗ ಬೇರೆ ಇರ್ತೈತಿ, ಮಾತ್ ಬರಂಗಿಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ.
0: ಹೌದು.
1: 1 ವರ್ಷ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಡೋರ್ ಆದಂಗ ಒಂದ್ 4 ವರ್ಷ 5 ವರ್ಷ ಆದ್ರೆ ಕೆಲವೊಂದಿಷ್ಟು ಮಾತು ಹೇಳ್ಬಹುದು. ಇದರ ಲಕ್ಷಣಗಳು ಏನಿರ್ತಾವ ಅಂತಂದ್ರೆ ಡಿಹೈಡ್ರೇಷನ್, ಒಂದು ಕಣ್ಣಲ್ಲಿ ಟಿಯರ್ಸ್ ಅಂತ ಏನ್ ಹೇಳ್ತೇವಲ್ಲ ಕಡಿಮೆ ಆಗ್ತೈತಿ, ಬಾಯಿ ಒಣಗ್ತೈತಿ, ನೀರ್ ಕುಡಿಬೇಕು, ಎಷ್ಟ್ ಜಾಸ್ತಿ ನೀರ್ ಕುಡಿಬೇಕು ಅನ್ನಿಸ್ತೈತ್ರಿ. ಮತ್ತು ಏನಾಕೈತಿ ಯೂರಿನ್ ಔಟ್ಪುಟ್ ಕಡಿಮೆ ಆಗ್ತೈತ್ರಿ, ಯಾಕಂದ್ರೆ ಯೂರಿನ್ ತಯಾರಾಗ್ಲಕ್ಕ ಅಲ್ಲಿ ಲೋಯ್ಡ್ ಇತ್ತು ಅಂದ್ರೆ ಆಗ್ತೈತಿ, ಅದೆಲ್ಲ ಏನಾಗಿರ್ತೈತಿ ಸ್ವೆಟ್ಟಿಂಗ್ ಆಗಿ ಬೆವರಲ್ಲಿ ರೂಪದಲ್ಲಿ ಅಲ್ಲಿ ಹೋಗಿರೋದ್ರಿಂದ ಯೂರಿನ್ ತಯಾರಾಗೋದಕ್ಕೆ ಕಡಿಮೆ ಆಗಿರೋದ್ರಿಂದ ಯೂರಿನ್ ಪಾಸ್ ಮಾಡೋದು ಫ್ರೀಕ್ವೆನ್ಸಿ ಕಡಿಮೆ ಆಗ, ಇದು ಒಂದು ಡಿಹೈಡ್ರೇಷನ್ ಲಕ್ಷಣ
0: ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವಂತದ್ದು.
1: ಇದು ಚಿಕ್ಕ ಮಕ್ಕಳಲ್ಲಿನೂ ಬಂತ್ರಿ, ದೊಡ್ಡವರಲ್ಲಿನೂ ಇದ್ರ ಅಂದ್ರೆ ಎಲ್ಡರ್ಲಿ ಈ ಹಿರಿಯ ನಾಗರಿಕರಲ್ಲಿನೂ ಈ ತರ ಸಿಂಪ್ಟಮ್ಸ್ ಬರ್ತೈತಿ. ಬಟ್ ಅಲ್ಲಿ ಅವ್ರಿಗೆ ತಿಳಿತೈತಿ ಡಿಹೈಡ್ರೇಷನ್ ಆಗ್ಲಾಗ್ತೈತಿ ಅಂದ್ರೆ ಅದನ್ನ ಹೆಂಗ್ ರಿಕವರಿ ಮಾಡ್ಕೋಬೇಕು, ಸರಿ ಹೋಗಿಸ್ಬೇಕು ಅಂದ್ರ ಅವ್ರು ನೀರ್ ಕುಡಿತಾರ, ಬೇರೆ ಲಿಕ್ವಿಡ್ ಡಯಟ್ ಏನ್ ಮಾಡ್ತಾರಿ ಕನ್ಸ್ಯೂಮ್ ಮಾಡ್ತಾರ. ಬಟ್ ಅವರಲ್ಲಿ ಆದ್ರೂ ಅಷ್ಟೇ ಯೂರಿನ್ ಔಟ್ಪುಟ್ ಕಡಿಮೆ ಆಗೋದು ಫಸ್ಟ್ ಅವರಲ್ಲಿನೂ ಒಂದು ಲಕ್ಷಣ. ಇನ್ ನೆಕ್ಸ್ಟ್ ಹೀಟ್ ಎಕ್ಸಾಷನ್ ಅಂತ ಒಂದು ಬರ್ತೈತ್ರಿ. ಹೀಟ್ ಎಕ್ಸಾಷನ್ ಇದು ನೆಕ್ಸ್ಟ್ ಸೇರ್ ಫಾರ್ಮ್ ಆಫ್ ಹೀಟ್ ವೇವ್ ಎಫೆಕ್ಟ್, ಸಣ್ಣ ಮಕ್ಕಳಲ್ಲಿನೂ ಆಯ್ತು ಹಿರಿಯ ನಾಗರಿಕರಲ್ಲಿನೂ ಆಯ್ತು. ಇದ್ರ ಲಕ್ಷಣಗಳು ಏನ್ ಬರ್ತಾವ ಅಂತಂದ್ರೆ ಎಕ್ಸೆಸಿವ್ ಸ್ವೆಟಿಂಗ್ ಆಗ್ತೈತ್ರಿ, ಬಹಳಷ್ಟು ಸ್ವೆಟಿಂಗ್ ಆಗೋದ್ರಿಂದ ಏನಾಕೈತ್ರಿ ಇವು ನೀರು ಮತ್ತು ಎಲೆಕ್ಟ್ರೋಲೈಟ್ ಲವಣಾಂಶಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಗ್ತೈತಿ. ಲಾಸ್ ಆದಾಗ ಏನಾಗ್ತೈತ್ರಿ ಅವ್ರದ್ದು ಥರ್ಸ್ಟ್ ಇನ್ನೂ ಜಾಸ್ತಿ ಆಗ್ತೈತ್ರಿ, ಅದಕ್ಕೆ ಏನಾಗ್ತದೆ ಸುಸ್ತ ಆಗ್ತಾರ. ಎಕ್ಸಾಸ್ಟ್ ಅಂದ್ರ ಹೆವಿ ಕೆಲಸ ಮಾಡಿ ಬಂದ್ಮೇಲೆ ಹೆಂಗ ಔಷಧ ಕೂಡ್ತಾರಲ್ರಿ ಆತರ ಎಕ್ಸಾಸ್ಟನ್, ಎಕ್ಸಾಸ್ಟ್ ಸಾಕು ಇನ್ಕ ಮಾಡಕ್ ಆಗಂಗಿಲ್ಲ, ಸುಸ್ತ್ ಆಗ್ತೈತಿ. ಕೆಲವೊಂದ್ಸರಿ ಡಿಸಿನೆಸ್ ಅಂತ ಹೇಳಿ ತಲೆ ಚಕ್ರ ಬರೋದು ಅಂತ ಹೇಳ್ತೈತಿ, ಕೆಲವೊಂದ್ಸರಿ ಈ ಉಲ್ಟಿ ಬಂದಂಗ ಆಗೋದು, ಕೆಲವೊಂದ್ಸರಿ ವಾಮಿಟಿಂಗು ಆಗ್ತೈತ್ರಿ. ಇದು ಎಲ್ಲ ಬಾಡಿ ಒಂಥರ ಅನ್ಈಸಿನೆಸ್, ಮೈಕೈ ನೋಸೋದು, ಈ ಲಕ್ಷಣ ಹೀಟ್ ಎಕ್ಸಾಸ್ಟನ್. ಇಲ್ಲೇ ಅಷ್ಟೇ ಯೂರಿನ್ ಪ್ರೊಡಕ್ಷನ್ನು ಕಡಿಮೆ ಆಗ್ತೈತಿ, ಒಂದಕ್ಕೊಯ್ಯು ಮಾಡನು ಕಡಿಮೆ ಆಗ್ತದೆ.
0: ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ನಾವು ನಿರ್ಜಲೀಕರಣ ಅಂತ ಕರಿತೀವಿ, ಈ ನೀರಿನ ಅಂಶ ನಮ್ಮ ಶರೀರದಲ್ಲಿ ಕಡಿಮೆ ಆಗುವುದರಿಂದ ಮಕ್ಕಳಲ್ಲಿ ಆಗುವಂತ ಬದಲಾವಣೆಗಳೇನು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ಸರ್.
1: ಈಗ ನಾನು ಹೇಳ್ದಂಗೆ ಸಣ್ಣ ಮಕ್ಕಳಂದ್ರೆ ಅವು ಏಜ್ ಗ್ರೂಪ್ ಬೇರೆ ಬೇರೆ ಇರ್ತಾವ, ಅದ್ರ ಪ್ರಕಾರನೇ ಅವ್ರ ಸಿಂಪ್ಟಮ್ಸ್ ಇರ್ತೈತ್ರಿ, ಅಂದ್ರೆ ಲಕ್ಷಣಗಳು ಇರ್ತಾವ. ಈಗ ನಾವು 1 ವರ್ಷ ಅಥವಾ ಅದಕ್ಕಿಂತ ಕೆಳಗಿನ ಮಕ್ಕಳಿಗೆ ನೀರಿನ ಅಂಶ ಕಡಿಮೆ ಆಯ್ತಪ್ಪ ಅಂದ್ರೆ ಸಣ್ಣ ಮಕ್ಕಳು 2 ತರ ಬಿಹೇವ್ ಮಾಡು, ಅಂದ್ರೆ

0: ಲಕ್ಷಣಗಳನ್ನ ತೋರಿಸ್ಬೋದು. ಒಂದು ಆಗ್ಲೇ ಹೇಳದಂಗೆ ಹತ್ರನು ಕಣ್ಣಾಗ ನೀರ್ ಬರಂಗಿಲ್ಲ, ಕಣ್ಣು ಒಳಗೆ ಹೋಗ್ತಾವು, ಬಾಯಿ ತುಟಿ ಎಲ್ಲ ಒಣಗ್ತೈತ್ರಿ, ಮತ್ತು ಮಗು ಕಿರಿಕಿರಿ ಮಾಡ್ತೈತಿ, ಇರಿಟೇಷನ್ ಅಂತ ಹೇಳ್ರಿ, ಅದು ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ ನನಗೆ ಹಿಂಗಾಗೈತೆ ಅಂತ. ಅದಕ್ಕೆ ಏನ್ ಮಾಡ್ತೈತ್ರಿ, ಒಂದು ಇರಿಟೇಷನ್ ಆಗ್ಬೋದು, ಕಿರಿಕಿರಿ ಮಾಡೋದು, ಸುಮ್ಮನೆ ಅಳೋದು ವಿದೌಟ್ ರೀಸನ್, ಬಟ್ ಅದರ ಒಳಗೆ ಇಂಟರ್ನಲಿ ಅದ್ರ ಲಕ್ಷಣ ಇರ್ತೈತಿ. ನಿರ್ಜಲೀಕರಣ ಮತ್ತು ಈ ಲವಣಾಂಶಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ಅದರ ಲಕ್ಷಣನೂ ಈ ಇರಿಟೇಬಿಲಿಟಿ ಇರ್ತೈತ್ರಿ. ಇನ್ನೂ ಒಂದು ಫಾರ್ಮ್ ಆಗಿ ಏನಾಗ್ಬೋದು, ಸುಸ್ತು ಆಗ್ಬೋದು, ಆಕ್ಟಿವ್ ಇರಂಗಿಲ್ಲ,
1: ಆಕ್ಟಿವ್ ಇರೋದಿಲ್ಲ.
0: ಎರಡೂ ರೀತಿನೂ ಈ ಸಣ್ಣ ಮಕ್ಕಳೊಳಗೆ ಈ ತರ ಬಿಹೇವಿಯರ್ಸ್ ಬರ್ಬೋದು. ನಿರ್ಜಲೀಕರಣ ಲಕ್ಷಣ ಒಂದು ಇರಿಟೇಷನ್ ಆಗ್ಬೋದು, ಇನ್ನೂ ಒಂದು ಸುಸ್ತು ಆಗ್ಬೋದು. ಅಂದ್ರೆ ಅವ್ರ ತಾಯಿಂದ ಹೇಳ್ತಾರೆ, ಇವ್ರ ಮಗು ಹಿಂಗೆ ರೆಗ್ಯುಲರ್ ಹೆಂಗಿರ್ತೈತೆ ಹಂಗಿಲ್ರಿ, ಬರೇ ಮಕ್ಕೋತೈತ್ರಿ, ಅಳಂಗೆ ಇಲ್ಲ, ಹೊಟ್ಟಿಗೆ ಏನ್ರಿ ತಿನ್ಸ್ಲಾಕ್ ಹೋದ್ರು ತಿನ್ನಂಗಿಲ್ಲ, ರಿಫ್ಯೂಸಲ್ ಟು ಫೀಡ್, ಅದ್ರ ಲಕ್ಷಣ.
1: ಈಗ ಮುಂದಿನ ಪ್ರಶ್ನೆಗೆ ಬರುವುದಾದ್ರೆ, ನಮ್ಮ ಹಿರಿಯ ನಾಗರಿಕರಲ್ಲಿ ಕಂಡು ಬರುವಂತ ಲಕ್ಷಣಗಳು ಯಾವ ರೀತಿ ಅದಾವ ಅಂತೀರಿ?
0: ಇಲ್ಲಿ ಹಿರಿಯ ನಾಗರಿಕರಲ್ಲೇನೋ ಸಿಮಿಲರ್ ಕಂಪ್ಲೇಂಟ್ಸೇ ಬರ್ತೈತ್ರಿ, ಬಟ್ ಅವರಲ್ಲಿ ಏನೋ ಅವೇರ್ನೆಸ್ ಇರ್ತೈತಿ, ನಾವು ಬಿಸಿಲಿಗೆ ಹೋದ್ರೆ ಇದನ್ನ ಮಾಡ್ಬೋದು ಇದನ್ನ ಮಾಡಬಾರ್ದು ಅಂತ. ಅವರಲ್ಲೇನೋ ಏನಾಗ್ತೈತ್ರಿ, ಡಿಹೈಡ್ರೇಷನ್ ಸಿಮಿಲರ್ ಇರ್ತಾವ, ಬಹಳ ನೀರಡಿಕೆ ಆಗ್ತಿರ್ತೈತ್ರಿ, ಅದು ಡಿಹೈಡ್ರೇಷನ್ ಲಕ್ಷಣ. ಅಂದ್ರೆ ದೇಹ ಏನ್ ಮಾಡ್ತೈತಿ, ಡಿಹೈಡ್ರೇಷನ್ ಆಯ್ತು ಅಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳಕ್ ನೀರ್ ಕುಡಿಬೇಕು, ನೀರ್ ಕುಡಿಬೇಕು ಅನ್ಸ್ತೈತ್ರಿ. ಅವರಲ್ಲಿನೂ ಒಂದೊಂದು ವಯಸ್ಸಾದ್ಮೇಲೆ ಅವರಲ್ಲಿನೂ ಮಸಲ್ ಮಾಸ್ ಎಲ್ಲ ಕಡಿಮೆ ಆಗಿರ್ತೈತಿ, ಶಕ್ತಿ ಕಡಿಮೆ ಇರ್ತೈತಿ, ಅವ್ರಿಗೂ ವೀಕ್ನೆಸ್, ಸುಸ್ತಾಗೋದು, ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹುರುಪಿರಂಗಿಲ್ಲ, ಅದು ಒಂದು. ಮತ್ತು ಯೂರಿನ್ ಪ್ರಮಾಣನೂ ಅವರಲ್ಲಿ ಕಡಿಮೆ ಆಗ್ತೈತ್ರಿ. ಈ ಇದ್ರದ್ದು ನೆಕ್ಸ್ಟ್ ವರ್ಷನ್ ಅವರಲ್ಲಿ ಎಕ್ಸಾಸ್ಟನ್ ಅಂತ ಬಂತಪ್ಪ ಅಂತಂದ್ರೆ ತಲೆ ಚಕ್ರದು, ತಲೆ ತಿರುಗಿ ಬೀಳ್ತಾರ, ಅವ್ರಿಗೆ ಉಲ್ಟಿ ಬಂದಂಗೆ ಆಗೋದು, ವಾಮಿಟಿಂಗ್ ಆಗೋದು, ಈ ಲಕ್ಷಣನೂ ಬರ್ಬೋದ್ರಿ. ಇನ್ನೊಂದು ಎಕ್ಸ್ಟ್ರೀಮ್ ಫಾರ್ಮ್ ಅಂತ ಹೇಳಿದ್ದೆ ನಾನು, ಹೀಟ್ ಸ್ಟ್ರೋಕ್ ಅಂತ ಒಂದು ಕಂಡೀಷನ್, ಅದು ಏನು ಸಣ್ಣ ಮಕ್ಕಳಲ್ಲಿನೂ ಆಗ್ಬೋದು, ಹಿರಿಯ ನಾಗರಿಕರಲ್ಲಿನೂ ಆಗ್ಬೋದು. ಇದು ಯಾಕೆ ಆಗ್ತೈತಪ್ಪ ಅಂತಂದ್ರೆ, ಈ ದೇಹದ ಒಂದು ಆಟೋ ರೆಗ್ಯುಲೇಷನ್, ಬಾಡಿ ಇಷ್ಟು ಟೆಂಪರೇಚರ್ ತನಕ ಬಂತು ಅಂತಂದ್ರೆ ಏನು ಮಾಡ್ತೈತ್ರಿ, ಅದನ್ನು ಮ್ಯಾನೇಜ್ ಮಾಡ್ಲಕ್ಕ, ಸರಿದೂಗಿಸ್ಲಾಕ ಒಂದು ಆಟೋ ರೆಗ್ಯುಲೇಷನ್ ಅಂತ ಒಂದು ಸಿಸ್ಟಮ್ ಇರ್ತೈತಿ, ಅದು ಆಕ್ಟಿವೇಟ್ ಅಪ್ರಾಪ್ರಿಯೇಟ್ ಲೆವೆಲ್ ಕೆಲಸ ಮಾಡ್ತೈತಿ. ಒಂದು ಬಾಡಿ ಇಷ್ಟು ಟೆಂಪರೇಚರ್ ತನಕ ಬಂತು ಅಂದ್ರೆ, ಆ ಲೆವೆಲ್ ಅನ್ನ ಕ್ರಾಸ್ ಆಗಿ ಇನ್ನೂ ದೇಹದ ಟೆಂಪರೇಚರ್ ಜಾಸ್ತಿ ಆಯ್ತು ಅಂತಂದ್ರೆ, ಆ ಆಟೋ ರೆಗ್ಯುಲೇಷನ್ ಅಪ್ರಾಪ್ರಿಯೇಟ್ ಆಗಿ ಕೆಲಸ ಮಾಡಂಗಿಲ್ಲ. ಅಂದ್ರೆ ಏನಾಗ್ತೈತ್ರಿ, ಹೀಟ್ ಶೆಕೆ ಜಾಸ್ತಿ ಆಯ್ತಂದ್ರೆ ಸ್ವೆಟಿಂಗ್ ಆಗ್ಬೇಕು,
1: ಹೌದು,
0: ಅದು ಲಕ್ಷಣ ಏನು, ಬಾಡಿ ತಂಪ್ ಮಾಡ್ಲಾಕ. ಈ ಹೀಟ್ ಸ್ಟ್ರೋಕ್ ಅಲ್ಲಿ ಏನಾಗ್ತೈತ್ರಿ, ಆ ಸಿಸ್ಟಮ್ ಡಿರೇಂಜ್ ಆಗ್ಬಿಡ್ತೈತಿ, ಸ್ವೆಟ್ಟಿಂಗೇ ಆಗಂಗಿಲ್ಲ,
1: ಹೌದಿಲ್ಲ.
0: ಅವಾಗ ಏನಾಗ್ಬಿಡ್ತೈತ್ರಿ, ಸ್ಕಿನ್ ಫುಲ್ ಡ್ರೈ, ಒಣಗಿದ್ದ ಫುಲ್ ತವ ಹಿಂಗ ಕಾಯಿಸಿರ್ತಾರಲ್ರಿ, ಹಂಗಾಗ್ಬಿಡ್ತೈತಿ, ಸ್ವೆಟ್ಟಿಂಗ್ ಏನೂ ಇರಂಗಿಲ್ಲ, ಡ್ರೈ ಸ್ಕಿನ್, ರೆಡ್ ಹಾಟ್ ಸ್ಕಿನ್ ಅಂತ ಹೇಳ್ತಾರೆ ಹೀಟ್ ಸ್ಟ್ರೋಕ್ ಅಲ್ಲಿ. ಇದು ಆಯ್ತಪ್ಪ ಅಂತಂದ್ರೆ ಇಟ್ಸ್ ಕಾಲ್ಡ್ ಮೆಡಿಕಲ್ ಎಮರ್ಜೆನ್ಸಿ ಹೀಟ್ ಸ್ಟ್ರೋಕ್. ಇದರ ಲಕ್ಷಣಗಳು, ಇದು ಯಾಕೆ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ, ಇದು ಡ್ರೆಡೆಡ್ ಒಂದೇನು ಇಫೆಕ್ಟ್ ಆಫ್ ಈ ನಮ್ಮ ಹೀಟ್ ವೇವ್. ಇದರಲ್ಲಿ ಏನಾಗ್ತೈತ್ರಿ, ಇದು ಯೂಶ್ವಲಿ ಸಡನ್ ಆನ್ಸೆಟ್, ಅಂದ್ರೆ ಸಡನ್ ಆನ್ಸೆಟ್ ಇವೆಲ್ಲ, ಅವ್ರು ಬಿಸಿಲಲ್ಲಿ ಯೂಶ್ವಲಿ ಪೀಕ್ ಬಿಸಿಲಲ್ಲಿ ಹೊರಗೆ ಹೋಗ್ಬಿಟ್ರಪ್ಪ ಅಂತಂದ್ರೆ ಅವ್ರಿಗೆ ವಿಚಾರ ಮಾಡೋ ಶಕ್ತಿ ಹೋಗ್ಬಿಡ್ತೈತ್ರಿ. ಅಂದ್ರೆ ಈಗ ನೀವು ನಿಮ್ಮ ಹೆಸರು ಏನು ಅಂತ ಕೇಳಿದ್ರೆ ಅವ್ರು ಹಿಂಗೆ ವಿಚಾರ ಮಾಡ್ತಾರೆ,
1: ಹೇಳಕ್ಕ
0: ಸ್ಪಂದನೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಡೆಲೀರಿಯಸ್ ಸ್ಟೇಟ್ ಅಂತಾರೆ, ಕನ್ಫ್ಯೂಸ್ಡ್ ಸ್ಟೇಟ್ ಅಂತಾರೆ. ನಿಮ್ದು ಯಾವ್ರು ಬೇರೆಯವರಿಂದ ನಿಮ್ದು ಯಾವ್ರು ಅಂತ ಕೇಳಿದ್ರೆ ವಿಚಾರ ಮಾಡ್ತಾರೆ, ಏನೋ ಹೇಳ್ತಾರೆ, ಏನ್ ಮಾತಾಡ್ತಾರೆ, ಇದು ಡೆಲೀರಿಯಸ್ ಸ್ಟೇಟ್ ಅವ್ರ ಕನ್ಫ್ಯೂಸ್ ಸ್ಟೇಟ್ ಒಳಗಿರ್ತಾರೆ. ಇದು ಹೀಟ್ ಸ್ಟ್ರೋಕ್ ಇನ್ಫೆಕ್ಟ್. ಸಣ್ಣ ಮಕ್ಕಳಿಗಾದ್ರೂ ಅಫ್ಕೋರ್ಸ್ ಅವ್ರಿಗೂ ಸ್ಕಿನ್ ಸಿಮ್ಟಮ್ಸ್ ಹಿಂಗೆ ಇರ್ತಾವ, ಬಟ್ ಅದರಲ್ಲಿ ಲಕ್ಷಣ ಬೇರೆ ಬೇರೆ ಇರ್ತಾವ.
1: ಪಾಲಕರಾದವರು ಈ ಚಿಕ್ಕ ಮಕ್ಕಳಲ್ಲಿ ಈ ರೀತಿಯ ವರ್ತನೆ ಅಥವಾ ಹಿರಿಯ ನಾಗರಿಕರಲ್ಲಿ ಆಗುವಂತ ಈ ವರ್ತನೆಯನ್ನ ಯಾವ ರೀತಿ ಅವರು ಗೊತ್ತುಪಡಿಸ್ಕೋಬೇಕು ಅಂತೀರಿ?
0: ಈ ನಾನು ಈ ಹೀಟ್ ವೇವ್ ಇಂದ ಆದಂತಹ ಡಿಹೈಡ್ರೇಷನ್ ಅವ್ರ ಈ ಹೀಟ್ ಎಕ್ಸಾಸ್ಟನ್ ಅನ್ನ ಸಿಂಪ್ಟಮ್ಸ್ ವೈಸ್ ಐಡೆಂಟಿಫೈ ಮಾಡ್ಬೇಕು. ಇದಕ್ಕೆ ಸ್ಪೆಸಿಫಿಕ್ ಆಗಿ ಲಕ್ಷಣಗಳು ಇಂಥವೇ ಅಂತ ಹೇಳಿದ್ರು ಡೌಟು, ಅವರು ನೀರಿನ ಅಂಶ ಕಡಿಮೆ ಆಗಿದ್ದು ನೋಟಿಫೈ ಮಾಡ್ಬೋದು. ಕಣ್ಣು ಡ್ರೈ ಆಗೈತಿ, ಮಗು ಅಳ್ತಾ ಇದೆ ಅಂದ್ರೆ ಕಣ್ಣಾಗಿ ನೀರ್ ಬರ್ತಾ ಇಲ್ಲ, ತುಟಿ ಒಣಗೈತಿ, ನಾಲ್ಗೈತಿ, ಮಗು ಈಗ ತಾನೇ ನೀರೇ ಕುಡಿದಿತ್ತು ಅಥವಾ ಊಟ ಮಾಡಿದ್ರು ಇನ್ನೂ ನೀರ್ ಕುಡಿತಾ ಐತಿ, ಅಂದ್ರೆ ರೆಗ್ಯುಲರ್ ಕಿಂತ ಜಾಸ್ತಿ ನೀರ್ ಕೇಳ್ತಾ ಇದೆಯಪ್ಪ ಅಂತಂದ್ರ ಡಿಹೈಡ್ರೇಷನ್ ಆಗಿದೆ ಅಂತಾರ. ಮತ್ತು ಆಗ್ಲೇ ನಾ ಹೇಳ್ದಂಗೆ ಮಗು ರುಟೀನ್ ಆಗಿರುವಂತಕ್ಕಿಂತ ಬಹಳ ಇರಿಟೇಟ್ ಅಳತಾ ಇದೆ, ಎಕ್ಸೆಸಿವ್ ಕ್ರೈ, ಇರಿಟೇಷನ್, ಸ್ವಲ್ಪ ಸ್ವಲ್ಪಕ್ಕೆ ಸಿಟ್ಟು ಮಾಡ್ಕೊಳ್ಳೋದು, ಇಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ಎಷ್ಟು ಆಟ ಆಡ್ತಾ ಇರ್ಬೇಕು ಅಷ್ಟು ಆಟ ಆಡಂಗಿಲ್ಲ, ಒಂದೇ ಕಡೆ ಕುತ್ಕೊಂಡಿರ್ತೈತಿ, ಬರೇ ಮಲ್ಕೊಳ್ಳೋದಾಗ್ತಾ ಇರ್ತೈತಿ. ಇವು ಲಕ್ಷಣಗಳು ನೋಡಿದ್ರೆ ಮಗು ಇಟ್ಸ್ ನಾಟ್ ನಾರ್ಮಲ್, ಯೂಶ್ವಲಿ ತಾಯಿ ಇದನ್ನ ರೆಕಗ್ನೈಸ್ ಮಾಡೋದು, ಇದು ಇವ ಹಿಂಗಿರಂಗಿಲ್ಲ, ಈಕಿ ಹಿಂಗಿರಂಗಿಲ್ಲ, ಇದು ಕೊರ್ತ್ ಈಸಿಲಿ ಟು ಅವ್ರಿಗೆ

0: ಐಡೆಂಟಿಫೈ ಇದು ವೇರಿಯೇಷನ್ ಆಗೈತಿ ಅಂತ ಕೊಡ್ತಾರೆ. ಮತ್ತು ಇವರಲ್ಲಿ ಏನಾಗ್ತೈತಿ, ಬಾಡಿ ಟೆಂಪ್ರೇಚರ್ ಕ್ಲೈಮೇಟ್ ಹೆಂಗೆ ಜಾಸ್ತಿ ಆದಂಗೆ ಅವ್ರಿಗೆ ಮೈ ಬಿಸಿ ಆಗ್ತೈತಿ ನೋಡ್ರಿ, ಅದಕ್ಕೆ ಇವರು ಯೂಶ್ವಲಿ ಏನು ಮಾಡ್ತಾರೆ, ಜ್ವರ ಬಂದೈತಿ ಅಂತ ಹೇಳ್ಕೊತಾರೆ.
1: ಹೌದು,
0: ಇದೇನು ಹೀಟ್ ವೇವಿಂದ ಆಗಿರುವಂಥ ಮೈ ಬಿಸಿ ಜ್ವರ ಅಂತ ಕನ್ಫ್ಯೂಸ್ ಮಾಡಿಕೊಂಡು, ಯೂಶ್ವಲಿ ಜನಸಾಮಾನ್ಯರಲ್ಲಿ ಜ್ವರ ಅಂದ್ರೆ ಏನೋ ಇನ್ಫೆಕ್ಷನ್ ಆಗಿದೆ ಅದರಿಂದ ಜ್ವರ ಬಂದಿದಾವ ಅಂತ ಹೇಳಿಬಿಟ್ಟು ಅದಕ್ಕೆ ಅಟ್ರಿಬ್ಯೂಟ್ ಮಾಡ್ತಾರೆ. ಸೊ ಈಗಿನ ಕ್ಲೈಮೇಟಲ್ಲಿ ಫಸ್ಟ್ ಜ್ವರ ಅಂತಂದ್ರೆ ಫಸ್ಟ್ ಈ ಶೆಕೆಯಿಂದನೂ ಮೈ ಬಿಸಿ ಆಗಿರ್ಬೋದು ಅನ್ನೋದು
1: ಗೊತ್ತು
0: ಮಾಡ್ಕೋಬೇಕು.
1: ಈಗ ಇಷ್ಟೆಲ್ಲ ಹೇಳಿದ್ರಿ ಸರ್ ತಾವು ಈ ಹೀಟ್ ವೇವ್ ಲಿಂದ ಆಗುವಂತ ಲಕ್ಷಣಗಳು, ಇದಕ್ಕೆ ಕಾರಣಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದಲ್ಲ?
0: ಈಗಿನ ಪರಿಸ್ಥಿತಿಯಲ್ಲಿ ಈ ಸರ್ಕಾರನೂ ಹೇಳಿದ ಹಂಗೆ ಪೀಕ್ ಟೈಮ್ ಅಲ್ಲಿ ಬಿಸಿಲು ಎಕ್ಸ್ಪೋಸ್ ಆಗ್ಬಾರ್ದು. ಪೀಕ್ ಟೈಮ್ ಅಂತ ಯೂಶ್ವಲಿ 12 ಗಂಟೆಯಿಂದ 3 ಗಂಟೆ ಅಂತ ಹೇಳಿದ್ದಾರೆ, ಬಟ್ ನಾವು ಯೂಶ್ವಲಿ ನೀವು 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ 4:30 ತನಕನೂ ಈ ಬಿಸಿಲಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ಬಾರ್ದು, ಎಸ್ಪೆಷಲಿ ವಲ್ನರೇಬಲ್ ಪೀಪಲ್ ಅಂತ, ಎಸ್ಪೆಷಲಿ ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರು ಅದನ್ನ ಅವಾಯ್ಡ್ ಮಾಡಬೇಕು. ಇಲ್ಲಾಂದ್ರೆ ಏನ್ ಮಾಡ್ತಾರ್ರಿ, ಸಣ್ಣ ಮಕ್ಕಳು ಹೆಂಗಾದ್ರೂ ಸ್ಕೂಲ್ ರಜಾ ಬಿಟ್ಟೈತಿ, ಹೋಗೋದ IPL ನೋಡ್ಕೋತೀವಿ, ಕ್ರಿಕೆಟ್ ಬೆನ್ ಹತ್ತಿ ಕ್ರಿಕೆಟ್ ಆಡದೆ ಅದು ಆಡದೆ ಬಿಸಿಲು ಕನ್ಸಿಡರ್ ಮಾಡಂಗಿಲ್ಲ ಏನಿಲ್ಲ, ಅದನ್ನ ಅವಾಯ್ಡ್ ಮಾಡಬೇಕು. ಯಾವುದೇ ಒಂದು ರೀಸನ್ ಇರ್ಲಾರೆ, ಎಮರ್ಜೆನ್ಸಿ ರೀಸನ್ ಇರ್ಲಾರೆ, ದೊಡ್ಡವರಾದರೂ ಅಷ್ಟೇ ಈ ಒಂದು ಪೀಕ್ ಬಿಸಿಲಿನ ಟೈಮಲ್ಲಿ ಹೊರಗಡೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಈಗ ಸ್ವಲ್ಪ ನಮ್ಮ ಕಡೆ ತ್ರಾಸ್ ಮನೆಗಳು ಇರ್ತಾವ್ರಿ, ಅಥವಾ ಒಂದೇ ಫ್ಲೋರಿಂದ RCC ಮನೆ ಇರ್ತೈತಿ, ಅದು ಇಡೀ ದಿವಸ ಕಾಯ್ದು ಕಾಯ್ದು ಅದು ಆರೋದೇ ಇಲ್ಲ.
1: ಹೌದು,
0: ಆಲ್ಮೋಸ್ಟ್ ಈ ಸಮ್ಮರ್ 2 ತಿಂಗಳು 3 ತಿಂಗಳು ಅಂತ ಅದು ಯಾವತ್ತೂ ಜನ ಸುಡ್ತಿರ್ತೈತ್ರಿ.
1: ಫ್ಯಾನ್ ಹಚ್ಚಿದ್ರು ಕೂಡ ಫ್ಯಾನ್ ಗಾಳಿ ಕೂಡ ಬಿಸಿ
0: ಗಾಳಿನೇ ಬರೋದು. ಸೊ ಹಿಂಗಾಗಿ ಆದಷ್ಟು ಮನೆಯಲ್ಲಿ ಏನ್ ಮಾಡ್ಬೇಕು, ಈ ಬಿಸಿ ನೀರು ನಾರ್ಮಲ್ ಬಟ್ಟೆ ಹಸಿ ಮಾಡಿ ಅದನ್ನ ಸ್ವಲ್ಪ ಮೈ ಒರೆಸ್ತಾ ಇರೋದು, ಅವಾಗವಾಗ ನೀರು ಕುಡಿತಾ ಇರೋದು, ಈ ತರ ಮಾಡ್ಕೊಂಡಿದ್ರೆ ಇದನ್ನ ನೀವು
1: ಕಾರಣ ಇವೆಲ್ಲ ಇರ್ತವೆ
0: ಅವಾಯ್ಡ್ ಮಾಡ್ಬೋದು.
1: ಅಂದ್ರೆ ಈಗ ನನಗೆ ತಿಳಿದ ಮಟ್ಟಿಗೆ ನಮಗೆ ಬಾಯಾರಿಕೆ ಆಗಲಿ ಆಗದೇ ಇರಲಿ ಎವ್ರಿ 1 ಅವರ್ಗೆ ನಾವು ಗ್ಲಾಸ್ ನೀರು ಕುಡಿಬೇಕು ಅಂತ ಹಿರಿಯರು ಹೇಳ್ತಾ ಇದ್ರು, ಇದು ನಿಜಾನಾ ಸರ್?
0: ಹೌದು, ಖಂಡಿತವಾಗ್ಲು. ಈ ಕ್ಲೈಮೇಟಿಗಂತೂ ಮೋಸ್ಟ್ಲಿ ಅವ್ರು ಪ್ರಿಡಿಕ್ಟ್ ಮಾಡಿರ್ತಾರೆ ಕಾಣಿಸ್ತೈತಿ, ಅಥವಾ ಅವ್ರ ಅನುಭವಕ್ಕೆ ಬಂದಿದ್ದ ಈಗ
1: ಹೇಳ್ತಾ ಇದ್ದಾರೆ.
0: ಸೊ ಹಿಂಗಾಗಿ ಅದು ಹೇಳ್ತಾ ಇರೋದು ಸತ್ಯನೇ, ಯಾಕೆ ನೀರು ಕುಡಿತಾನೆ ಇರಬೇಕು. ಅಷ್ಟು ಡಿಹೈಡ್ರೇಷನ್ ಹೀಟ್ ವೇವ್ ಇದ್ದಾಗ ನೀವು ನೀರು ಕುಡಿಲಿಲ್ಲ ಅಂದ್ರೆ ಅದು ಮಿಲ್ಡ್ ಫಾರ್ಮ್ ಇದ್ದಿದ್ದು ಮಾಡರೇಟಿಗೆ ಹೋಗ್ತೈತಿ, ಮಾಡರೇಟೆಡ್ ಇದ್ದು ಸಿವಿಯರಿಗೆ
1: ಹೋಗುತ್ತೆ.
0: ಮತ್ತು ಈಗಿನ ಕ್ಲೈಮೇಟ್ ಅಲ್ಲಿ ಬರೀ ನೀರು ಕುಡಿದ್ರೆ ಏನಾಗ್ತೈತ್ರಿ, ವಾಟರ್ ರಿಪ್ಲೇಸ್ಮೆಂಟ್ ಆಕೈತಿ. ಈ ಸ್ವೆಟಿಂಗ್ ಆದ್ರಿಂದ ಬರೀ ನೀರಿನ ಜೊತೆ ಲವಣಾಂಶಗಳು ಬೇಕಾಗ್ತೈತಿ, ಅವೆಲ್ಲ ಲಾಸ್ ಆಗಿರ್ತಾವ, ಅದನ್ನೂ ರಿಪ್ಲೇಸ್ಮೆಂಟ್ ಆಗ್ತೈತಿ. ಬರೀ ನೀರು ಕುಡಿಯೋದ್ರಿಂದ ಏನಾಗ್ತೈತ್ರಿ, ವಾಟರ್ ರಿಪ್ಲೇಸ್ಮೆಂಟ್ ಆಯ್ತಂದ್ರ ನಮ್ಮ ಬ್ಲಡ್ ಇರಲಿರುವಂತಹ ಕೆಲವೊಂದು ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ, ಸೋಡಿಯಂ ಪೊಟ್ಯಾಸಿಯಂ, ಅವು ಕಡಿಮೆ ಆಗ್ತಾವ. ನೀರಿನ ಪ್ರಮಾಣ ಜಾಸ್ತಿ ಆಗಿ ಎಲೆಕ್ಟ್ರೋಲೈಟ್ ಪ್ರಮಾಣ ಕಡಿಮೆ ಆಯ್ತಪ್ಪ ಅಂದ್ರ ಅದರಿಂದ ಕಾಂಪ್ಲಿಕೇಶನ್ ಆಗ್ತಾವ. ಸೊ ಹಿಂಗಾಗಿ ಬರೀ ನೀರು ಕುಡಿಯೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆ ಲವಣಾಂಶನೂ ಹೋಗ್ಬೇಕು. ಅದು ಹೆಂಗ ಹೋಗ್ಬೋದಪ್ಪ ಅಂದ್ರೆ ORS ಅಥವಾ ಪಾನಕ ಅನ್ರಿ, ಮಜ್ಜಿಗೆ ಅನ್ರಿ, ಈ ತರ ಪದಾರ್ಥಗಳನ್ನು ಕುಡಿಯೋದ್ರಿಂದ ಇದು ಇನ್ನೂ ಅಷ್ಟು ಬೆನಿಫಿಷಿಯಲ್ ಆಗಿದೆ.
1: ಮತ್ತೆ ಈಗ ಇಷ್ಟೆಲ್ಲ ಮಾಹಿತಿಯನ್ನ ಮಾಡಿಕೊಟ್ರಿ ಡಾಕ್ಟರ್ ಸಂತೋಷ್ ಬ್ಯಾಕೋಡವ್ರೆ, ಇದಕ್ಕೆ ಪರಿಹಾರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೋದಲ್ಲ?
0: ಪರಿಹಾರಗಳು ಅಂತಂದ್ರೆ ಒಂದು ಪ್ರಿವೆನ್ಷನ್, ಇದು ಆಗದೆ ಇರುವಂಗ ನೋಡ್ಕೊಳ್ಳೋದು ಫಸ್ಟ್ ಪ್ರಯಾರಿಟಿ. ಆಯ್ತು ಅಂದ್ರೆ ಆಮೇಲೆ ಟ್ರೀಟ್ಮೆಂಟ್. ಆಗದೆ ಇರೋಂಗೆ ಹೆಂಗ್ ನೋಡ್ಕೋಬೇಕು, ಎಸ್ಪೆಷಲಿ ಸಣ್ಣ ಮಕ್ಕಳು ನಾ ಆಗ್ಲಿ ಹೇಳ್ದಂಗೆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬಾರ್ದು. ಆದಷ್ಟು ಬೆಳಗ್ಗೆ 9-10 ಗಂಟೆ ಒಳಗಡೆನೆ ನೀವು ಏನ್ ಫಿಸಿಕಲ್ ಆಕ್ಟಿವಿಟಿ ಆಟ ಅನ್ರಿ ಅದು ಒಂದು ಮಾಡಿಸಿ ಮನೇಲೆ ಇರುವಂಗೆ ನೋಡ್ಕೋಬೇಕು. ಟೈಮ್ ಸಿರಿ ನೀರು ಕುಡಿಯೋದು ಮತ್ತು ಸ್ಟ್ರೇನಿಯಸ್ ಎಕ್ಸರ್ಸೈಸ್ ಅಂತ ಫಿಸಿಕಲ್ ಆಕ್ಟಿವ್ ಅಂತ ಹೇಳ್ತಾರೆ, ಯಾಕೆ ಅದರಿಂದನೂ ಬಾಡಿ ಹೀಟ್ ಆಕೈತಿ. ಆ ಒಂದು ಕೆಲಸ ಕಾರ್ಯಗಳನ್ನ ಅವಾಯ್ಡ್ ಮಾಡೋದು. ಈ ಒಂದು 11-12 ಗಂಟೆಯಿಂದ ಮಧ್ಯಾಹ್ನ 3 ಅಥವಾ 4 ಗಂಟೆ ತನಕ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಜರಿಗೆ ಹೋಗಬಾರ್ದು. ಕೇಸ್ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಹೋಗೋದು ಬಂತಂದ್ರೂ ಕ್ಯಾಪ್ ಹಾಕೊಳ್ಬೋದು, ಇಲ್ಲಾಂದ್ರೆ ಛತ್ರಿ ಯೂಸ್ ಮಾಡ್ಬೋದ್ರಿ. ಕೈಯಲ್ಲಿ ಯಾವಾಗಲೂ ಬಾಟಲ್, ನೀರಿನ ಬಾಟಲ್ ತಗೊಂಡೇ ಹೊರಗೆ ಹೋಗ್ಬೇಕು. ನೀರು ನಿಮಗೆ ಬೇಕಂದಲ್ಲಿ ಕೆಲವೊಂದ್ಸರಿ ಸಿಗ್ತೈತಿ, ಕೆಲವೊಂದ್ಸರಿ ಸಿಗಂಗಿಲ್ಲ. ಸೊ ಹಿಂಗಾಗಿ ನೀರಿನ ಬಾಟಲ್ ಯಾವಾಗಲೂ ಕ್ಯಾರಿ ಮಾಡ್ಕೊಂಡು ಹೊರಗೆ ಹೋಗ್ಬೇಕು.
1: ಈಗ ನಾವು ಸನ್ ಸ್ಟ್ರೋಕ್ ಅಂತ ಒಂದು ಶಬ್ದವನ್ನ ಈ ವರ್ಷ ಕೇಳ್ತಾ ಇದ್ದೇವೆ, ಈ ಸನ್ ಸ್ಟ್ರೋಕ್ ಅಂದ್ರೆ ಏನು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತಾರೆ?
0: ಸನ್ ಸ್ಟ್ರೋಕ್ ಅನ್ನುವಂಥದ್ದು ಒಂದು ಈ ಹೀಟ್ ವೇವ್ ಅದ ಸಿವಿಯರ್ ಫಾರ್ಮ್ ಅಂತ ಹೇಳಿ ಹೇಳ್ತೇವ್ರಿ. ಅಂದ್ರೆ ಬಾಡಿ ಟೆಂಪರೇಚರ್ ಒಂದು ಲೆವೆಲ್ಗೆ ಬಂದ ತಕ್ಷಣ ಏನಾಗ್ತೈತಿ, ಒಂದು ಲೆವೆಲ್ಗೆ ಬರೋ ತನಕನು ಬಾಡಿ ಅದನ್ನ ಆಟೋ ರೆಗ್ಯುಲೇಟ್ ಮಾಡ್ತೈತಿ. ಆ ಒಂದು ಸರ್ಟನ್ ಲೆವೆಲ್ ಅನ್ನ ಬಾಡಿ ಟೆಂಪರೇಚರ್ ರಾಸ್ ಆಯ್ತು ಅಂತಂದ್ರೆ ಏನಾಗ್ತೈತ್ರಿ, ಡೈರೆಕ್ಟ್ ಹೀಟ್ ಇಂದ ಆಗುವಂತ ಇಂಜುರಿ ಸ್ಟಾರ್ಟ್ ಆಗ್ತೈತ್ರಿ.

0: ಹೌದು, ಡೆಲಿರಿಯಸ್ ಸ್ಟೇಟ್, ಕನ್ಫ್ಯೂಸ್ಡ್ ಸ್ಟೇಟ್, ಈ ತರ ಆಗಿ ಸುಸ್ತ್ ಆಗ್ಬಿಡ್ತಾರ. ಕೆಲವೊಂದ್ಸರಿ ಇದ್ರ ಸಿವಿಯರ್ ಫಾರ್ಮ್ ಆಗಿ ಏನಾಗ್ತೈತ್ರಿ, ಫಿಟ್ಸು ಬರ್ತೈತಿ. ಫಿಟ್ಸು ಅಂತಂದ್ರೆ ಕನ್ವಲ್ಷನ್ ಅಂತ ಹೇಳ್ತೇವೆ,
1: ಅಪಸ್ಮಾರ ಅಂತ.
0: ಹಾ, ಕನ್ವಲ್ಷನ್ ಬರ್ತೈತ್ರಿ. ಕೆಲವೊಂದ್ಸರಿ ಏನಾಗ್ಬಿಡ್ತೈತಿ, ಅಲ್ಲೇ ಕೊಲ್ಯಾಪ್ಸ್ ಆಗಿ ಬಿದ್ದ್ಬಿಡ್ತಾರ. ಸೊ ಈ ರೀತಿ ಈ ಡೈರೆಕ್ಟ್ ಹೀಟ್ ಇಂದ ಆಗುವಂತ ಎಫೆಕ್ಟ್ ಇದೆ,
1: ಇದನ್ನ
0: ಸನ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಈ ತರ ಏನಾದ್ರೂ ಕಂಡು ಬಂತು ಅಂತಂದ್ರೆ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್, ಇದನ್ನ ಅಲ್ಲೇ ಸಾಲ್ವ್ ಮಾಡುವಂತ, ಎಲ್ಲಿ ಹತ್ತಿರದಲ್ಲಿ ಮೆಡಿಕಲ್ ಫೆಸಿಲಿಟಿ ಇದೆ ಅಲ್ಲಿ ಇಮಿಡಿಯೇಟ್ ಕರ್ಕೊಂಡು ಹೋಗಿ, ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ.
1: ಮತ್ತೆ ಈಗ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಎಲ್ಲ ಕೇಳುಗರಿಗೆ ಒಂದು ಕಿವಿಮಾತನ್ನ ಏನಾದರೂ ಹೇಳ್ಬೋದಾ ಸರ್?
0: ಕಿವಿಮಾತು ಅಂದ್ರೆ, ಈಗಿನ ಬಿಸಿಲಲ್ಲಿ ಪರಿಸ್ಥಿತಿಯಲ್ಲಿ ಈಗ ಆಗಲೇ ಸರ್ಕಾರನೂ ಆದೇಶ ಹೊರಡಿಸಿ ಗೈಡ್ಲೈನ್ಸ್ ಅನ್ನ ರೆಕಮೆಂಡ್ ಮಾಡಿದೆ, ಈ ದಿನ ಪಾಲನೆ ಮಾಡ್ರಿ ಅಂತ. ಫಸ್ಟ್ ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡ್ರಿ, ಫಸ್ಟ್ ಕ್ರೈಟೀರಿಯಾ. ಆದಷ್ಟು ಜಾಸ್ತಿ ಜಾಸ್ತಿ ಲಿಕ್ವಿಡ್ ಡಯಟ್, ನೀರಿನ ಅಂಶ ಇರುವಂತಹ ಪದಾರ್ಥಗಳನ್ನು, ಕೆಲವು ಹಣ್ಣು ಬರ್ತಾವ, ಕರ್ಬೂಜ ಬರ್ತೈತ್ರಿ, ಕಲ್ಲಂಗಡಿ ಬರ್ತೈತಿ, ವಾಟರ್ ಕಂಟೆಂಟ್ ಜಾಸ್ತಿ ಇರುವಂತ ಇರ್ತಾವ ಕನ್ಸ್ಯೂಮ್ ಮಾಡಬೇಕು, ತಿನ್ಬೇಕು. ಮತ್ತು ORS, ಪಾನಕ, ಮತ್ತ ಮಜ್ಜಿಗೆ, ಇವೇನಿರ್ತಾವ್ರಿ, ನೀರಿನ ಜೊತೆ ಇವ್ರ ಜೊತೆ ಲವಣಾಂಶನೂ ಇರ್ತೈತ್ರಿ, ಇವುಗಳನ್ನ ರೆಗ್ಯುಲರ್ ಆಗಿ ಕುಡಿತಾ ಇರಬೇಕು. ಮತ್ತು ಹೊರಗಡೆ ಹೋಗೋ ಪರಿಸ್ಥಿತಿ ಬಂದ್ರು ನಾ ಆಗ್ಲೇ ಹೇಳ್ದಂಗೆ ಕ್ಯಾಪು ಛತ್ರಿ ಯೂಸ್ ಮಾಡ್ರಿ. ಕೆಲವೊಂದ್ಸರಿ ಡ್ಯಾಂಪ್ ಕ್ಲಾತ್ ಅಂತ ಅಂದ್ರೆ ಒಂದು ಹಸಿ ಅರ್ಬಿ ಮಾಡಿಕೊಂಡು ಅದನ್ನ ತಲೆ ಮೇಲೆ ಹಾಕೊಂಡು ಹೋದ್ರೆ ಹೀಟ್ ಏನಾಗ್ತೈತ್ರಿ ಅಷ್ಟು ಬಡಿಯಂಗಿಲ್ಲ. ಆದಷ್ಟು ಮನೆ ಒಳಗಡೆ ಕ್ಲೋಸ್ ಡೋರ್ ಅಂತ ಹೇಳ್ತಾರೆ, ಅಂದ್ರೆ ಸನ್ಲೈಟಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ಬೇಡ್ರಿ. ಇನ್ ಕೇಸ್ ನಿಮ್ಗೆ ಹೊರಗಡೆ ಹೋಗೋ ಪರಿಸ್ಥಿತಿ ಬಂತು ಅಂದ್ರೂ ಒಂದು ಅರ್ಧ ಗಂಟೆ ಬಿಸಿಲು ಜಾಸ್ತಿ ಆಯ್ತು, ಎಲ್ಲಿ ನೆರಳಿರ್ತೈತಿ, ಚಾಟ್ ಇರ್ತೈತಿ, ಅಲ್ಲಿ ಹೋಗಿ ಒಂದು 10 ನಿಮಿಷ ಡೈರೆಕ್ಟ್ ಬಿಸಿಲಿಂದ ಸ್ವಲ್ಪ ರೆಸ್ಟ್ ತಗೊಂಡು ನೀರದು ಕುಡಿದು ಮುಂದೆ ಹೋಗ್ಬೋದು ಅಂತ ಮಾಡಿದ್ರೆ ಈ ಹೀಟ್ ವೇವ್ ಆಗುವಂತ ಎಲ್ಲ ಅಡ್ಡ ಪರಿಣಾಮಗಳು, ಡಿಹೈಡ್ರೇಷನ್ ಅನ್ರಿ, ಹೀಟ್ ಎಕ್ಸಾಸ್ಟನ್ ಅನ್ರಿ, ಅಥವಾ ಸಿವಿಯರ್ ಫಾರ್ಮ್ಸ್ ಹೀಟ್ ಸ್ಟ್ರೋಕ್ ಅನ್ನು ಅವಾಯ್ಡ್ ಮಾಡಬಹುದು.
1: ಇದುವರೆಗೆ ವಿಜಯಪುರ ಆಕಾಶವಾಣಿಗೆ ಬರು ಶಾಖದ ಅಲೆಗಳು ಮತ್ತು ಆ ಅಲೆಗಳಿಂದ ಆಗುವಂತ ಚಿಕ್ಕವರಿಂದ ಹಿರಿಯರಲ್ಲಿ ಕಂಡು ಬರುವಂತ ಲಕ್ಷಣಗಳು, ಕಾರಣಗಳು, ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ವಿಜಯಪುರ ಆಕಾಶವಾಣಿ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ, ಈ ಕುರಿತು ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್.
3: ಸಹಕಾರ ಸಿದ್ರಾಯ್ ಸಾಳುಂಕೆ.
2: ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಉಲ್ಲಾಸ್ ಗುಣಗಾ ಅವರು.
3: ನೆಮ್ಮದಿಯ ಜೀವನಕ್ಕಾಗಿ ಭದ್ರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮತ್ತು ಆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದು ಪ್ರತಿಯೊಬ್ಬನ ಕನಸು. ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ತನ್ನ ಸ್ವಸಾಮರ್ಥ್ಯದ ಮೇಲೆ ಬೆಳೆಯಲಿಚ್ಛಿಸುವ ಪ್ರತಿಯೋರ್ವರಿಗೂ ಇಂದಿನ ದಿನಮಾನದಲ್ಲಿ ಬ್ಯಾಂಕಿನ ಸಹಾಯ ಸಹಕಾರ ಅನಿವಾರ್ಯ. ಹಾಗೆಯೇ ದುಡಿದಿದ್ದರಲ್ಲೇ ಸ್ವಲ್ಪ ಉಳಿಸಿ ಭವಿಷ್ಯಕ್ಕೊಂದಿಷ್ಟು ಭದ್ರತೆ ಕಲ್ಪಿಸಿಕೊಳ್ಳಲು ಬ್ಯಾಂಕಿನ ಸಹಾಯ ಬೇಕೇ ಬೇಕು. ಎಲ್ಲಕ್ಕೂ ಮಿಗಿಲಾಗಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕೇಂದ್ರ ಸರ್ಕಾರ ಖಾತೆಯ ಮೂಲಕವೇ ನೇರ ನಗದು ವರ್ಗಾವಣೆ ಪರಿಪಾಠವನ್ನು ಜಾರಿಗೆ ತಂದಿದೆ. ಹೀಗಾಗಿ ಇಂದು ಬ್ಯಾಂಕ್ ಖಾತೆ ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯದಷ್ಟೇ ಅವಶ್ಯಕವಾಗಿದೆ. ಹೀಗಿದ್ದಾಗ್ಯೂ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರು ಇಂದಿಗೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬುದು ವಾಸ್ತವಿಕ. ಹಣಕಾಸು ಶಿಸ್ತು, ಸ್ವಾವಲಂಬನೆ, ಸಾಮಾಜಿಕ ಭದ್ರತೆ ಮುಂತಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರದ ಸರ್ವರನ್ನು ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವ ಘನವೆತ್ತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆಗಸ್ಟ್ 14, 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಚಾಲನೆ ನೀಡಿತು. ಸರಳ ಉಳಿತಾಯ ಖಾತೆಯೊಂದಿಗೆ ಉಳಿತಾಯದ ಹವ್ಯಾಸ, ಹಣ ರವಾನೆ, ಜಮಾ ಮಾಡುವುದು, ಸಾಲ, ವಿಮೆ, ಪಿಂಚಣಿ, ಹೀಗೆ ಆರ್ಥಿಕ ಶಿಸ್ತನ್ನು ಬೆಳೆಸಿಕೊಳ್ಳಲು ಜನಸಾಮಾನ್ಯರಿಗೆ ಈ ಯೋಜನೆ ದಾರಿದೀಪವಾಗಿದೆ. ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸೇರ್ಪಡೆಯೇ ಆಗಿದೆ. ಅಂದರೆ ಜನ್ಧನ್ ಖಾತೆಯ ಮೂಲಕ ಅರ್ಹವಾಗಿರುವಂತಹ ಎಲ್ಲ ಭಾರತೀಯರನ್ನ, ಅದರಲ್ಲೂ ಮುಖ್ಯವಾಗಿ ಅಸಂಘಟಿತ ವಲಯದ ಜನತೆಯನ್ನ ಬ್ಯಾಂಕಿಂಗ್ ಕ್ಷೇತ್ರದ ವ್ಯಾಪ್ತಿಗೆ ತರುವುದು ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ.

0: ಖಾತೆ ಹೊಂದಿದ ಮಾತ್ರಕ್ಕೆ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ. ಕಾರಣ, ಯೋಜನೆಯ ಮುಖ್ಯ ಉದ್ದೇಶಗಳಾದ ಕಿರು ಉಳಿತಾಯ, ಕಿರು ಆರ್ಥಿಕ ಸಹಾಯ, ವಿಮಾ ಸೌಲಭ್ಯ ಹಾಗೂ ಹಣ ವರ್ಗಾವಣೆಯ ಪ್ರಯೋಜನ ಪಡೆಯಲು ಅನುಕೂಲವಾಗುವಂತೆ ಸೂಕ್ತ ತಿಳುವಳಿಕೆ ನೀಡಲು ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಜನ್ಧನ್ ಯೋಜನೆಯ ಪ್ರಮುಖ ಲಾಭಗಳೆಂದರೆ ಇದರಲ್ಲಿ ಎಲ್ಲ ನಾಗರಿಕರು ಪಾಲ್ಗೊಳ್ಳಲು ಅವಕಾಶವಿದೆ. ಖಾತೆಯನ್ನು ಪ್ರಾರಂಭಿಸಲು ಕಡಿಮೆ ಕಾಗದ ಪತ್ರ ಮತ್ತು ಅತ್ಯಂತ ಸರಳ ನಿಯಮಾವಳಿಗಳು ಅನ್ವಯ. ಖಾತೆ ಪ್ರಾರಂಭಕ್ಕೆ ಪ್ರಾರಂಭಿಕ ಶುಲ್ಕ ನೀಡಬೇಕಾದಂತಹ ನಿರ್ಬಂಧವಿಲ್ಲ. ಖಾತೆಯ ಮೇಲೆ ಅವಶ್ಯಕ ಸಂದರ್ಭದಲ್ಲಿ 2,000 ರಿಂದ 10,000 ವರೆಗೆ ನಿಯಮಾನುಸಾರ ಓಡಿ ರೂಪದಲ್ಲಿ ಹಣಕಾಸಿನ ಸಹಾಯವನ್ನು ಕೂಡ ಪಡೆಯಬಹುದು. ಖಾತೆ ಪ್ರಾರಂಭವಾದ ತಕ್ಷಣ ಡೆಬಿಟ್ ಕಾರ್ಡ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಾಮಾಜಿಕ ಭದ್ರತಾ ವಿಮಾ ಯೋಜನೆಗಳಲ್ಲಿ ಕೂಡ ಪಾಲ್ಗೊಳ್ಳಬಹುದಾಗಿದೆ. ಖಾತೆಯಲ್ಲಿ ಕನಿಷ್ಠ ಶುಲ್ಕ ಇಡುವ ಅವಶ್ಯಕತೆ ಇರುವುದಿಲ್ಲ. ಖಾತೆಯಲ್ಲಿ ಶುಲ್ಕ ಇದ್ದರೆ ಬಡ್ಡಿಯನ್ನು ಕೂಡ ನೀಡಲಾಗುತ್ತದೆ. ಇತರ ಅನುಕೂಲತೆಗಳೆಂತಂದರೆ, ಭಾರತದಲ್ಲಿನ ಯಾವುದೇ ಸ್ಥಳಗಳಿಗಾದರೂ ಸುಲಭವಾಗಿ ಹಣ ವರ್ಗಾವಣೆ ಮತ್ತು ಸ್ವೀಕಾರ. ಸರ್ಕಾರಿ ಯೋಜನೆಗಳ ಮೊತ್ತ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಒಂದು ವೇಳೆ ವಾಸ್ತವ್ಯದ ವಿಳಾಸ ಬದಲಾಗಿದ್ದರೆ ಪ್ರಸ್ತುತ ವಿಳಾಸವನ್ನು ಸ್ವಯಂ ಪ್ರಮಾಣೀಕೃತಗೊಳಿಸಿ ನೀಡಬೇಕಾಗುವುದು. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಮತದಾರನ ಗುರುತಿನ ಪತ್ರ, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಅಧಿಕೃತ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಸೇವಾ ಅಧಿಕಾರಿಗಳು ಪತ್ರ ನೀಡಿದರೆ ಸಾಕು. ಈವರೆಗೆ ಉಳಿತಾಯ ಖಾತೆಯನ್ನೇ ಹೊಂದಿರದವರು ಜನ್ಧನ್ ಯೋಜನಾ ವ್ಯಾಪ್ತಿಯ ಖಾತೆಗಾಗಿ ಸಮೀಪದ ಸೇವಾ ಕ್ಷೇತ್ರದ ಯಾವುದೇ ಬ್ಯಾಂಕಿನ ಶಾಖೆಗಳನ್ನು ಸಂಪರ್ಕಿಸಬಹುದು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಘನ ಕೇಂದ್ರ ಸರ್ಕಾರ ಪ್ರತಿಯೋರ್ವರನ್ನ ಬ್ಯಾಂಕ್ ಖಾತೆಯ ಮೂಲಕ ತಲುಪಲು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುತ್ತಲಿದೆ. ಸದ್ಯಕ್ಕೆ ಎಲ್ಲ ಬ್ಯಾಂಕುಗಳಲ್ಲಿ ಈ ಕುರಿತು ಅಭಿಯಾನ ಕೂಡ ಜಾರಿಯಲ್ಲಿದೆ. ಅದು ಸೆಪ್ಟೆಂಬರ್ 30ರವರೆಗೆ ಜಾರಿಯಲ್ಲಿರುತ್ತದೆ. ಯೋಜನೆಯ ಘೋಷಣೆಯ ನಂತರ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬ್ಯಾಂಕುಗಳು ವಿಶೇಷ ಶ್ರಮವನ್ನು ವಹಿಸುತ್ತಾ ಇವೆ. ಜನಸಾಮಾನ್ಯರನ್ನ ಬ್ಯಾಂಕ್ ಖಾತೆಯ ಮೂಲಕ ಅಭಿವೃದ್ಧಿಗೆ ಪ್ರೇರೇಪಿಸ್ತಾ ಇವೆ. ಮಾನ್ಯ ಪ್ರಧಾನಮಂತ್ರಿಗಳು 14th August 2014 ಯೋಜನೆಯನ್ನು ಘೋಷಿಸಿದ ದಿನವೇ 1.5 ಕೋಟಿ ಖಾತೆಗಳು ಪ್ರಾರಂಭಗೊಂಡು ಈ ಕಾರ್ಯ ಗಿನ್ನಿಸ್ ದಾಖಲೆಯನ್ನು ಸೇರಿಕೊಂಡಿದೆ. ಯೋಜನೆಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಸುಮಾರು 40 ಕೋಟಿ ಖಾತೆಗಳು ಪ್ರಾರಂಭಗೊಂಡಿವೆ. ಇದರಲ್ಲಿ ಸುಮಾರು 20 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ಪಟ್ಟಣಕ್ಕೆ ಸಂಬಂಧಪಟ್ಟಿವೆ. ರಾಜ್ಯದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈ ಯೋಜನಾ ಅನುಷ್ಠಾನದಲ್ಲಿ ಅದು ಸ್ವೈಪಿಂಗ್ ಹಾಗೂ ಪೋಸ್ ಯಂತ್ರಗಳ ಬಳಕೆ ಹೀಗೆ 10 ಹಲವು ಯೋಜನೆಗಳ ಅನುಷ್ಠಾನ ಮತ್ತು ಪ್ರಯೋಜನ ಪಡೆದುಕೊಳ್ಳಲು ಉಳಿತಾಯ ಖಾತೆಯೇ ಮೂಲಾಧಾರವಾಗಿದೆ. ಅಸಂಘಟಿತ ವಲಯದಲ್ಲಿನ ಲಕ್ಷಾಂತರ ಜನ ಇಂದಿಗೂ ಬ್ಯಾಂಕ್ ಸೌಲಭ್ಯದಿಂದ ದೂರವಿದ್ದಾರಷ್ಟೇ ಅಲ್ಲದೆ ಸಾಮಾನ್ಯ ವಿಮೆ, ಪಿಂಚಣಿಯಂತಹ ಸಾಮಾಜಿಕ ಸುರಕ್ಷಾ ಯೋಜನೆಗಳಿಂದಲೂ ದೂರವಿದ್ದಾರೆ. ಇದನ್ನು ಅರಿತಿರುವಂತಹ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಅಂದರೆ ವರ್ಷಕ್ಕೆ ಕೇವಲ 436 ವಾರ್ಷಿಕ ಪ್ರೀಮಿಯಂನಲ್ಲಿ 2 ಲಕ್ಷ ಜೀವ ವಿಮೆ ರಕ್ಷಣೆಯನ್ನು ಪಡೆಯುವಂತಹದ್ದು, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಂದರೆ ವಾರ್ಷಿಕವಾಗಿ ಕೇವಲ 20 ರೂಪಾಯಿಗಳನ್ನು ನೀಡಿ 2 ಲಕ್ಷ ರೂಪಾಯಿ ಅಪಘಾತ ವಿಮಾ ರಕ್ಷಣೆಯನ್ನು ಪಡೆಯುವಂತಹದ್ದು. ಇದಲ್ಲದೆ ವ್ಯವಸ್ಥಿತ ಪಿಂಚಣಿ ವ್ಯಾಪ್ತಿಗೊಳಪಡದ 18 ರಿಂದ 40 ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಅವರವರ ಆಯ್ಕೆಯಂತೆ 1,000 ರಿಂದ 5,000 ವರೆಗೂ ಪಿಂಚಣಿಯನ್ನು ಪಡೆಯಲು ಅಟಲ್ ಪೆನ್ಷನ್ ಯೋಜನೆಯ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಉಳಿತಾಯ ಖಾತೆಯನ್ನು ಹೊಂದಿದ್ದರೆ ಮಾತ್ರ ಈ ಎಲ್ಲ ಸವಲತ್ತುಗಳನ್ನು ಪಡೆಯಬಹುದಾಗಿದೆ ಎಂಬುದನ್ನು ಮರೆಯಬಾರದು. ಆಧುನಿಕ ಜಗತ್ತಿನಲ್ಲಿ ಸಾಲವೇ ಪ್ರಗತಿಗೆ ಮೂಲ ಎಂಬಂತಾಗಿದ್ದು ಅದು ನಿಜವೂ ಕೂಡ. ಕೃಷಿಯಿಂದ ಉದ್ಯಮದವರೆಗೆ, ಶಿಕ್ಷಣದಿಂದ ಸೂರಿನವರೆಗಿನ ಸಾಲ ಯೋಜನೆಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಅವರು ಬ್ಯಾಂಕಿನ ಗ್ರಾಹಕರಾಗಿರಬೇಕು. ಬ್ಯಾಂಕಿನ ಗ್ರಾಹಕರಾಗಿರಬೇಕಾದರೆ ಉಳಿತಾಯ ಖಾತೆಯನ್ನು ಹೊಂದಿರಬೇಕಾದದ್ದು ಅತ್ಯಂತ ಅತ್ಯವಶ್ಯಕ. ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದಕ್ಕೆಲ್ಲ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಅಭಿವೃದ್ಧಿ ಎಂಬ ವಾಹನದ ಕೀಲಿಕೈಯಾಗಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವವನ್ನು ಪಡೆದಿದೆ ಅಷ್ಟೇ ಅಲ್ಲ, ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಸ್ಪರ್ಧಾತ್ಮಕವಾಗಿರುವ ಈ ಜಗತ್ತಿನಲ್ಲಿ ಯಾವುದಕ್ಕೂ ಸಮಯವಿಲ್ಲ, ನಿಜ. ಆದರೆ ಕೇವಲ ಒಂದು ಉಳಿತಾಯ ಖಾತೆ ನಿಮ್ಮ ಅಮೂಲ್ಯ ಸಮಯವನ್ನು ಕೂಡ ಉಳಿಸುತ್ತದೆ ಎಂಬುದನ್ನು ನೆನಪಿಡಿ. ಸಾಲದ ಕಂತುಗಳ ನಿರ್ವಹಣೆ, ವಿಮೆ, ವಿದ್ಯುತ್ ಮತ್ತಿನ್ನಿತರ ಬಿಲ್ಲುಗಳ ಹಣ ರವಾನೆ, ಜಮಾ ಎಲ್ಲವನ್ನು ನಿಮ್ಮ ಉಳಿತಾಯ ಖಾತೆಗೆ ಆದೇಶವನ್ನು ನೀಡಿದ್ದಾದರೆ ಅದು ತನ್ನಷ್ಟಕ್ಕೆ ತಾನೇ ನೋಡಿಕೊಳ್ಳುತ್ತದೆ. ನಗದುರಹಿತ ವ್ಯವಹಾರ ಪ್ರಸ್ತುತ ಮೂಲಮಂತ್ರ. ಸರ್ವರನ್ನ ಬ್ಯಾಂಕಿಂಗ್ ಪರಿಧಿಯೊಳಗಡೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಸೇರ್ಪಡೆಯ ನೀತಿಗೆ ಅನುಗುಣವಾಗಿ ಉಳಿತಾಯ ಖಾತೆ ಹೊಂದಲು ಸಾಕಷ್ಟು ಅವಕಾಶ ಕಲ್ಪಿಸಿದೆ. ಮುಂದಿನ ದಿನಮಾನವೇನಿದ್ದರೂ ನಗದುರಹಿತ ವಹಿವಾಟಿನದ್ದೇ. ಬ್ಯಾಂಕಿಂಗ್ ವ್ಯಾಪ್ತಿಗೆ ಬಾರದ ಗ್ರಾಹಕ ಎಲ್ಲ ಸವಲತ್ತುಗಳಿಂದ ವಂಚಿತನಾಗಬೇಕಾಗುತ್ತದೆ. ಕಾಲ ಕಳೆದಂತೆ ಉಳಿತಾಯ ಖಾತೆ ತೆರೆಯುವ ನಿಯಮಗಳು ಇನ್ನಷ್ಟು ಜಟಿಲ ಆಗಬಹುದು. ಕಾರಣ, ಅತ್ಯಂತ ಸರಳವಾಗಿರುವ ನಿಯಮಗಳನ್ನು ಬಳಸಿಕೊಂಡು ನಿಮಗಿಷ್ಟವಾದ ಯಾವುದೇ ಬ್ಯಾಂಕಿನಲ್ಲಿ ಪ್ರಧಾನಮಂತ್ರಿ ಜನಧನ್ ಖಾತೆಯನ್ನು ಇಂದೇ ತೆರೆಯಿರಿ.
1: ಇದುವರೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಉಲ್ಲಾಸ್ ಗುಣಗಾವರು.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಾನ್ ಸ್ವಿಮ್ಮಿಂಗ್ ಕಲೀಲಿಕ್ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನ್ ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
1: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸ್ ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
0: ನಿಂಗ್ ನೆನ್ಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗ್ ಬೈದಿದ್ರು.
1: ಹೌದು, ಯಾರ್ ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
0: ದೇವ್ರದಯೆ, ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
1: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
0: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.
2: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗಿವೆ. ಆರಂಭಿಕ ಭಾಷಣದಲ್ಲಿ ಜಿನ್ಪಿಂಗ್ ಮಾತನಾಡಿ, ಚೀನಾ ಮತ್ತು ಅಮೆರಿಕ ಪ್ರತಿಸ್ಪರ್ಧಿಗಳಲ್ಲ, ಪಾಲುದಾರರಾಗಿರಬೇಕು. ಟ್ರಂಪ್ ಅವರೊಂದಿಗೆ ಚರ್ಚೆ ನಡೆಸಲು ಮತ್ತು ಚೀನಾ ಅಮೆರಿಕ ಸಂಬಂಧಗಳ ದೈತ್ಯ ಹಡಗನ್ನು ಮುನ್ನಡೆಸಲು ಒಟ್ಟಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ. 2026 ಹೊಸ ಅಧ್ಯಾಯವನ್ನು ತೆರೆಯುವ ಐತಿಹಾಸಿಕ ಹೆಗ್ಗುರುತು ವರ್ಷವನ್ನಾಗಿ ಮಾಡಲು ಇದು ಸಾಧ್ಯ ಎಂದು ಅವರು ಹೇಳಿದರು. ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಜಿನ್ಪಿಂಗ್ ಶ್ರೇಷ್ಠ ನಾಯಕ, ಎರಡು ಮಹಾಶಕ್ತಿಗಳ ನಡುವಿನ ಸಂಬಂಧವು ಹಿಂದೆಂದಿಗಿಂತಲೂ ಉತ್ತಮವಾಗಿರುತ್ತದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ ಪ್ರವೇಶ ದ್ವಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು. ಕ್ಸಿ ಜಿನ್ಪಿಂಗ್ ಅವರೊಂದಿಗೆ 2 ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷರು ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ಧ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆ, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕುರಿತು ಮಹತ್ವದ ಚರ್ಚೆ ನಡೆಸಲಾಗುತ್ತಿದೆ. ಹಾರ್ಮಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಹೊಸ ಮಾತುಕತೆಗಳನ್ನು ಪ್ರೋತ್ಸಾಹಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಆರ್ಥಿಕ ಸಂಬಂಧಗಳು ಶೃಂಗಸಭೆಯ ಹೃದಯ ಭಾಗದಲ್ಲಿ ಉಳಿಯುವ ನಿರೀಕ್ಷೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನಗಳು, ಕೃಷಿ ರಫ್ತುಗಳು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳ ಚೀನಾದ ಖರೀದಿಯನ್ನು ಹೆಚ್ಚಿಸುವುದು ಮಾತುಕತೆಗಳಲ್ಲಿ ಸೇರಿರಬಹುದು. ದೆಹಲಿಯಲ್ಲಿ ಇಂದಿನಿಂದ 2 ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ ಆರಂಭವಾಗಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ಸದಸ್ಯ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಸಭೆಯ ನಂತರ ವಿವಿಧ ರಾಷ್ಟಗಳ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಸಭೆಯ ನೇಪಥ್ಯದಲ್ಲಿ ಡಾ ಎಸ್ ಜೈಶಂಕರ್ ಹಲವು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಇರಾನ್ನ ವಿದೇಶಾಂಗ ಸಚಿವ ಸಯ್ಯದ್ ಅಬ್ಬಾಸ್, ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್, ಮಾಲ್ಡೀವ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ಇರುತಿಶಂ ಅಧಮ್ ಸೇರಿದಂತೆ ಹಲವು ರಾಷ್ಟಗಳ ಪ್ರತಿನಿಧಿಗಳು ದೆಹಲಿಗೆ ಆಗಮಿಸಿದ್ದಾರೆ. ಕೇರಳಂನ 13 ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರಾದ ದೀಪದಾರ್ ಮುನ್ಷಿ, ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಾಕೇನ್ ಈ ಘೋಷಣೆ ಮಾಡಿದ್ದಾರೆ. ಕೇರಳಂನಲ್ಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಬಿಕ್ಕಟ್ಟು ಕೊನೆಗೂ ನಿವಾರಣೆಯಾಗಿದೆ. ಕಳೆದ ಒಂದು ವಾರದಿಂದ ನಡೆದ ವ್ಯಾಪಕ ಸಮಾಲೋಚನೆಗಳ ನಂತರ ಸ್ಥಳೀಯ ಮುಖಂಡ ಸತೀಶನ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿದೆ. ಬರುವ ಸೆಪ್ಟೆಂಬರ್ 2026ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿತದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. ನೀಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ನಾಲ್ವರು ಪ್ರಮುಖ ಆರೋಪಿಗಳನ್ನು ಬಂಧಿಸಿದೆ. ಆರೋಪಿಗಳನ್ನು ಮಂಗಿಲಾಲ್ ಬಿವಾಲ್, ದಿನೇಶ್ ಬಿವಾಲ್, ಹರಿಯಾಣ ನಿವಾಸಿ ಯಶ್ ಯಾದವ್ ಮತ್ತು ಮಂಗಿಲಾಲ್ ಅವರ ಮಗ ವಿಕಾಸ್ ಎಂದು ಗುರುತಿಸಲಾಗಿದೆ. ನಾಲ್ವರನ್ನು ಜೈಪುರದಿಂದ ಬಂಧಿಸಿ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ನಂತರ ಅವರನ್ನು ಹೆಚ್ಚಿನ ವಿಚಾರಣೆಗಾಗಿ ದೆಹಲಿಗೆ ಸ್ಥಳಾಂತರಿಸಲಾಯಿತು. ತನಿಖಾ ಅಧಿಕಾರಿಗಳ ಪ್ರಕಾರ ಆರೋಪಿ ಯಶ್ ಯಾದವ್ ಮತ್ತು ವಿಕಾಸ್ ಈ ಹಿಂದೆ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ನೀಟ್ ತರಬೇತಿ ಸಂಸ್ಥೆಯಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಜಾಲ ಮತ್ತು ಸಮನ್ವಯವು ಆ ಅವಧಿಯಲ್ಲಿ ಬೆಳೆದಿರಬಹುದು ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ತರಬೇತಿ ಸಂಸ್ಥೆಗಳು, ಮಧ್ಯವರ್ತಿಗಳು, ವಿದ್ಯಾರ್ಥಿಗಳು ಮತ್ತು ಆರೋಪಿಗಳೊಂದಿಗೆ ಸಂಬಂಧ ಹೊಂದಿರುವ ಇತರ ವ್ಯಕ್ತಿಗಳ ನಡುವಿನ ಸಂಭಾವ್ಯ ಸಂಪರ್ಕಗಳ ಬಗ್ಗೆ ಸಿಬಿಐ ಈಗ ತನಿಖೆ ನಡೆಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಭಾರತ ಆಫ್ರಿಕಾ ಸಹಯೋಗದ ಮುಂದಿನ ಹಂತವು ಹೆಚ್ಚಿನ ಮೌಲ್ಯದ ಉತ್ಪನ್ನಗಳು ಮತ್ತು ಸಂಯೋಜಿತ ಪೂರೈಕೆ ಸರಪಳಿಗಳ ಮೇಲೆ ನಿರ್ಮಿಸಲಾಗುವುದು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಆಫ್ರಿಕಾ ವ್ಯವಹಾರ ಸಂವಾದ ಹಾಗೂ ಪ್ರದರ್ಶನ ಮತ್ತು ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿದ ಸಚಿವರು, ಕೃಷಿ, ಡಿಜಿಟಲ್ ಮೂಲಸೌಕರ್ಯ, ಆರೋಗ್ಯ ರಕ್ಷಣೆ ಮತ್ತು ಶುದ್ದ ಇಂಧನ ಉತ್ಪಾದನೆ ಹಾಗೂ ತಂತ್ರಜ್ಞಾನ ಪಾಲುದಾರಿಕೆಯವರಿಗೆ ಉಭಯ ದೇಶಗಳ ಬಾಂಧವ್ಯ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ವಿರುದ್ದ ವಿದೇಶಿ ಪ್ರವಾಸ ವಿಷಯದಲ್ಲಿ ಅನಗತ್ಯ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಯಾವುದೇ ನಿಯೋಗ, ಸದನ ಸಮಿತಿಗಳ ಸದಸ್ಯರಾಗಿ ವಿದೇಶಿ ಪ್ರವಾಸ ಕೈಗೊಳ್ಳುವುದಿಲ್ಲ. ವೈಯಕ್ತಿಕವಾಗಿ ಪ್ರವಾಸ ಕೈಗೊಳ್ಳುವವರು ಕೇಂದ್ರ ಸರ್ಕಾರವನ್ನು ಟೀಕಿಸುವುದು ಸರಿಯಲ್ಲ ಎಂದು ಹೇಳಿದರು. ನೌಕರರ ಭವಿಷ್ಯನಿಧಿ ಇಪಿಎಫ್ಒ ಭವಿಷ್ಯನಿಧಿ ಹಿಂಪಡೆಯುವಿಕೆ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಈ ಕುರಿತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಇಪಿಎಫ್ಒ ಕೇಂದ್ರ ಭವಿಷ್ಯನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ, ಸರ್ಕಾರವು ಅಂತಿಮ ಇಪಿಎಫ್ಒ ಹಿಂಪಡೆಯುವಿಕೆಯನ್ನು ಸ್ವಯಂಚಾಲಿತಗೊಳಿಸುವತ್ತ ಕಾರ್ಯೋನ್ಮುಖವಾಗಿದೆ. ಇಪಿಎಫ್ಒ ಸದಸ್ಯರು ಉದ್ಯೋಗದಾತರನ್ನು ಬದಲಿಸಿದರೆ ಭವಿಷ್ಯ ನಿಧಿ ಖಾತೆಗಳ ಸ್ವಯಂ ಇತ್ಯರ್ಥ ಮತ್ತು ಸ್ವಯಂ ವರ್ಗಾವಣೆಗಾಗಿ ಇಪಿಎಫ್ಒ ಕಾರ್ಯನಿರ್ವಹಿಸುತ್ತಿದೆ. ಸದ್ಯ 7 ಕೋಟಿಗೂ ಅಧಿಕ ಸದಸ್ಯರನ್ನು ಇಪಿಎಫ್ಒ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 20 ವರ್ಷಗಳ ಅಲ್ಪಾವಧಿಯಲ್ಲಿ ದೇಶಾದ್ಯಂತ 140 ಕೋಟಿ ಜನರ ವಿಶ್ವಾಸ ಗಳಿಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗಾಜಿಯಾಬಾದ್ನಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ರಾಷ್ಟಪತಿಗಳ ಬಣ್ಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ, ದೇಶಾದ್ಯಂತ ಎಲ್ಲೆಲ್ಲಿ ವಿಪತ್ತು ಸಂಭವಿಸಿದೆಯೋ ಅಥವಾ ಸಂಭವಿಸಬಹುದೋ ಅಂತಹ ಸ್ಥಳಗಳಿಗೆ ಎನ್ಡಿಆರ್ಎಫ್ ಸಿಬ್ಬಂದಿ ತಲುಪಿದಾಗ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿ ನಿನ್ನೆ ಭಾರತ್ ಇನೋವೇಟ್ಸ್ 2026 ಭಾಗವಾಗಿ ಉದ್ಯಮದ ನಾಯಕರೊಂದಿಗೆ ದುಂಡುಮೇಜಿನ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತದ ಡಿಪ್ಟೆಕ್ ಮತ್ತು ಸಂಶೋಧನೆ ಆಧಾರಿತ ನಾವೀನ್ಯತಾ ಪೂರಕ ವ್ಯವಸ್ಥೆ ರೂಪಿಸಲು ಜಾಗತಿಕ ನಾಯಕರು ಹಾಗೂ ಸಂಸ್ಥೆಗಳ ಪಾಲುದಾರರೊಂದಿಗೆ ಅವರು ಸಮಗ್ರ ಚರ್ಚೆ ನಡೆಸಿದರು. ಈ ವೇಳೆ ಸಚಿವರು ಮಾತನಾಡಿ, ಭಾರತದ ನಾವೀನ್ಯತಾ ಪೂರಕ ವ್ಯವಸ್ಥೆಯಲ್ಲಿ ಐಐಟಿಗಳು, ಐಐಎಸ್ಸಿ ಮತ್ತು ಇತರೆ ಎರಡು ಹಾಗೂ ಮೂರನೇ ಶ್ರೇಣಿಯ ನಗರಗಳ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳು ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್, ಕ್ಲೈಮೇಟ್ ಟೆಕ್, ಸರಕು ಸಾಗಾಣೆ, ಆರೋಗ್ಯ ತಂತ್ರಜ್ಞಾನ, ಅತ್ಯಾಧುನಿಕ ಉತ್ಪಾದನೆ ಸೇರಿದಂತೆ ಹಲವು ವಲಯಗಳಲ್ಲಿ ಹೊಸ ಹೊಸ ನಾವೀನ್ಯತಾ ಕ್ರಮಗಳ ಸಂಶೋಧನೆಗಳನ್ನು ಕೈಗೊಂಡಿವೆ. ಇದರಿಂದಾಗಿ ಭಾರತ ಪ್ರಮುಖ ನಾವೀನ್ಯತಾ ಪಾಲುದಾರ ಎಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎಂದು ತಿಳಿಸಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಸನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ನಾಲ್ವರು ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

0: ಸಂತೋಷ್ ವೆಂಕಿ ಹಾಗೂ ಅನುರಾಧ ಭಟ್ ಅವರ ಕಂಠದಲ್ಲಿ ವಜ್ರಮುಖಿ ಚಿತ್ರದಿಂದ ಆದ ಗೀತೆಯನ್ನ ಆಲಿಸಿದ್ರಿ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ

0: ಫಯಾಜ್ ಖಾನ್ ಹಾಗೂ ಸಂಗಡಿಗರು ಹಾಡಿದ ವಾರೇ ವಾ ಚಿತ್ರದಿಂದ ಆದ ಗೀತೆಯನ್ನ ಆಲಿಸಿದ್ರಿ. ಆಕಾಶವಾಣಿ, ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.

0: ಪತಿಯ ವ್ಯಂಗ್ಯದ ಮಾತಿಗೆ ಸರಿಯಾದ ಉತ್ತರವನ್ನೇ ನೀಡುತ್ತಿದ್ದಾಳೆ ರುಕ್ಮಿಣಿ. ಆಕೆ ಹೇಳುತ್ತಿದ್ದಾಳೆ, ಒಬ್ಬ ಪುರುಷನಿಗೆ ಹಲವರು ಪತ್ನಿಯರುಂಟು, ಆದರೆ ಒಂದು ಹೆಣ್ಣಿಗೆ ಒಬ್ಬನೇ ಗಂಡ ಎನ್ನುವುದಕ್ಕೆ ನಾವಿಬ್ಬರೇ ಉದಾಹರಣೆ ಅಲ್ಲವೇ ಸ್ವಾಮಿ? ಈ ಸರೋವರದಲ್ಲಿರುವ ಪದ್ಮಿನಿಯನ್ನು ನೀನು ದೂಷಿಸಬೇಡ. ಇವಳು ಪರಮಪಾವನೆ ಎಂದು ಶಿವನೇ ತಲೆಯಲ್ಲಿ ಧರಿಸಿರುವನೆಂದ ಮೇಲೆ ಇವಳು ಪತಿವ್ರತೆಯೇ ಹೌದು ಎಂದು ರುಕ್ಮಿಣಿ ಹೇಳುತ್ತಿದ್ದಾಳೆ.
1: ನರಕಾಂತಕ್ಕೆ ಬಳಿಕ ರುಕ್ಮಿಣಿಯ ಮಾತಿಂಗೆ ನರಕಾಂತಕಂ ಮೆಚ್ಚಿ ನಸು

ಜನಮೇಜಯ ಮಹಾರಾಜ ಕೇಳು, ರುಕ್ಮಿಣಿಯ ಮಾತಿಗೆ ಶ್ರೀಕೃಷ್ಣ ನಸುನಗುತ್ತ ನಂತರ ಭೀಮಸೇನನ ಕಡೆಗೆ ತಿರುಗಿ ಮಾತನಾಡುತ್ತಿದ್ದಾನೆ. ನಮ್ಮ ಕವಿ ಲಕ್ಷ್ಮೀಶ ಭೀಮಸೇನನನ್ನು ನೋಡಿ ಪರಿಚಯಿಸುವುದು ವಾನರಕಾಂತ ಕೇತನಾಗ್ರಜ. ವಾನರಕಾಂತ ಆಂಜನೇಯ, ಅವನನ್ನು ಕೇತನವಾಗಿ ಉಳ್ಳವನು ಅರ್ಜುನ, ಅವನ ಅಗ್ರಜ ಭೀಮಸೇನ. ವಾನರಕಾಂತ ಕೇತನಾಗ್ರಜ ಎಂದು ಭೀಮಸೇನನನ್ನು ಪರಿಚಯಿಸುತ್ತಿದ್ದಾನೆ. ಅವನೊಡನೆ ತಮಾಷೆಯಾಗಿ ಮಾತನಾಡುತ್ತಾ ಪಾಳೆಯವನ್ನು ಪ್ರವೇಶಿಸಿದ್ದಾನೆ. ಆ ರಾತ್ರಿ ಅಲ್ಲಿ ಬೀಡು ಬಿಟ್ಟು ಅವರೆಲ್ಲರೂ ರಾತ್ರಿಯನ್ನು ಕಳೆದಿದ್ದಾರೆ. ಮರುದಿನ ಸೂರ್ಯೋದಯವಾದ ಮೇಲೆ ಅಲ್ಲಿಂದ ಪ್ರಯಾಣವನ್ನು ಕೈಗೊಂಡಿದ್ದಾರೆ.

0: ಹೀಗೆ ಪ್ರಯಾಣ ಮಾಡುತ್ತಾ ಹಸ್ತಿನಾಪುರದ ಸಮೀಪಕ್ಕೆ ಬಂದಾಗ ಗಂಗಾ ನದಿ ತೀರದಲ್ಲಿ ಯಾದವರೆಲ್ಲರನ್ನೂ ಭೀಮಸೇನನೊಡನೆ ನಿಲ್ಲಿಸಿ ಧರ್ಮರಾಜನ ದರ್ಶನಕ್ಕಾಗಿ ತಾನೊಬ್ಬನೇ ಶ್ರೀಕೃಷ್ಣ ಹೊರಟಿದ್ದಾನೆ. ಮಾರ್ಗದಲ್ಲಿ ಪರಮಾತ್ಮನನ್ನು ಕಂಡ ಜನರೆಲ್ಲರೂ ತಲೆಬಾಗಿ ನಮಿಸಿ ಸ್ತೋತ್ರ ಮಾಡುತ್ತಿದ್ದಾರೆ.
1: ಶ್ರುತಿ ಧರ್ಮಶಾಸ್ತ್ರಾಗಮ ಸ್ಮೃತಿ ವಿಚಾರದಿ ಗತಿಗೆಟ್ಟ ಬ್ರಹ್ಮ ಹತ್ಯಾದಿ ಪಾತಕಗೆ

ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿಯಿಂದ ಸ್ತೋತ್ರ ಮಾಡುತ್ತಿದ್ದಾರೆ. ದಾರಿಯಲ್ಲಿ ನಿಂತ ಜನ ವೇದಧರ್ಮ ಬಾಹಿರರಾದ ಮಹಾಪಾತಕವನ್ನು ಮಾಡಿದ ಜನರೆಲ್ಲರೂ ನಿಮ್ಮ ನಾಮಸ್ಮರಣೆಯಿಂದ ಪುನೀತರಾಗುತ್ತಾರೆ. ವ್ರತ ದಾನ ಜಪ ತಪಸ್ಸು ಸ್ವಾಧ್ಯಾಯ ಪೂಜೆ ಯಜ್ಞ ಯಾಗಾದಿಗಳು ಸಮಾಧಿಗಳನ್ನು ಮಾಡಿದವರ ಫಲವೆಲ್ಲ ನಿನ್ನ ದರ್ಶನದಿಂದಲೇ ಉಂಟಾಗುತ್ತದೆ ಎಂದು ಶ್ರೀಹರಿಯನ್ನು ಹೊಗಳುತ್ತಿದ್ದಾರೆ.

ಹಸ್ತಿನಾಪುರದ ಜನರೆಲ್ಲರೂ ಶ್ರೀಕೃಷ್ಣನಿಗೆ ಕಾಣಿಕೆಯನ್ನಿತ್ತು ನಮಸ್ಕರಿಸುತ್ತಿದ್ದಾರೆ. ಎಲ್ಲರೂ ಕೈಮುಗಿಯುತ್ತಿದ್ದಾರೆ. ದಾರಿಯಲ್ಲೊಬ್ಬ ನರ್ತಕಿ ಬಂದು ಕೊಳಲು ವೀಣೆ ಮೊದಲಾದ ವಾದ್ಯಗಳ ವಾದನಗಳೊಡನೆ ಉರುಪು ತಿರುಪುಗಳೊಡನೆ ಅಭಿನಯ ಸಹಿತವಾಗಿ ನೃತ್ಯವನ್ನು ಮಾಡಿದ್ದಾಳೆ. ಅವಳ ನೃತ್ಯ ನೈಪುಣ್ಯಕ್ಕೆ ಅಪ್ಸರೆಯರು ಆಶ್ಚರ್ಯಪಡುತ್ತಿದ್ದಾರಂತೆ.

ಹಸ್ತಿನಾವತಿಯನ್ನು ಶ್ರೀಕೃಷ್ಣನು ಪ್ರವೇಶಿಸಿ ಬರುತ್ತಿರಲು ಈತ ಆದಿಶೇಷನ ಮೇಲೆ ಮಲಗಿರುವ ಮಹಾವಿಷ್ಣು ಎಂದು ಇಂದ್ರಾದಿ ದೇವತೆಗಳು ಆಕಾಶದಲ್ಲಿ ಹೊಗಳುತ್ತಿದ್ದಾರೆ. ಆ ನಗರದ ಗೃಹಿಣಿಯರು ಬಾಗಿಲಿಗೆ ಬಂದು ಹೂಮುಡಿಗಳನ್ನುಳ್ಳ ತಮ್ಮ ತಲೆಗಳನ್ನು ಬಾಗಿಸಿ ವಂದಿಸುತ್ತಿದ್ದಾರೆ.

ರಾಜಮಾರ್ಗದ ಅಕ್ಕಪಕ್ಕಗಳಲ್ಲಿದ್ದ ಗೃಹಗಳಲ್ಲಿದ್ದ ಜನ ಶ್ರೀಕೃಷ್ಣನನ್ನು ಸ್ವಾಗತಿಸಲೆಂದು ಮನೆಯೊಡತಿಯರು ಅಗರು, ಚಂದನ, ಧೂಪ, ನೀರಾಜನ, ಫಲ, ಪುಷ್ಪ ಇತ್ಯಾದಿಗಳನ್ನು ಸಿದ್ಧಪಡಿಸಿ ಕೃಷ್ಣನನ್ನು ಸ್ವಾಗತಿಸಿ ವಂದಿಸುತ್ತಿದ್ದಾರೆ. ಮಣಿತೋರಣದ ಬೆಳಕು ವಿರಾಜಿಸುವ ಅರಮನೆಯ ಬಾಗಿಲಿಗೆ ಕಮಲದಳ ನಯನನಾದ ಶ್ರೀಕೃಷ್ಣನು ಬರಲು ಯುಧಿಷ್ಠಿರನು ಬಂದು ಬಹಳ ಸಂತೋಷದಿಂದ ಎದುರುಗೊಳ್ಳುತ್ತಿದ್ದಾನೆ.

0: ರಾಜಮಾರ್ಗದಲ್ಲಿ ಬರುತ್ತಿರುವ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಅರಳು ದೂರ್ವಾಕ್ಷತೆ ಹೂವುಗಳನ್ನು ಎರಚುತ್ತಿದ್ದಾರೆ ಹಸ್ತಿನಾಪುರದ ಜನ. ಧೂಪ ಅಗರು ಚಂದನಗಳನ್ನು ಬಳಿಯುತ್ತಿದ್ದಾರೆ, ಫಲತಾಂಬೂಲಗಳನ್ನು ಸಮರ್ಪಿಸುತ್ತಿದ್ದಾರೆ. ಹೀಗೆ ಧರ್ಮರಾಜನ ಅರಮನೆಯವರೆಗೆ ಕೃಷ್ಣ ಬಂದ ಸುದ್ದಿ ಒಳಗಿದ್ದ ಧರ್ಮರಾಜನಿಗೆ ತಿಳಿಯಿತು. ಕೂಡಲೇ ಧರ್ಮರಾಜ ತಮ್ಮಂದಿರೊಡನೆ ಕೃಷ್ಣನ ಸ್ವಾಗತಕ್ಕಾಗಿ ಅರಮನೆಯ ಬಾಗಿಲಿಗೆ ಬಂದಿದ್ದಾನೆ. ಚಿನ್ನದ ರಥದಿಂದ ಕೆಳಗಿಳಿದ ಮುರಾರಿ ಧರ್ಮರಾಜನ ಪಾದಗಳಿಗೆ ತನ್ನ ಕಿರೀಟ ಶೋಭಿತ ತಲೆಯನ್ನು ಚಾಚಲು, ಅದಕ್ಕೆ ಅವಕಾಶ ಕೊಡದೆ ಧರ್ಮರಾಜನ ಪಾದಗಳಿಗೆ ನಿಮಿಸಲು ಪರಸ್ಪರ ಇಬ್ಬರು ಧರ್ಮರಾಜನ ಭಾಗ್ಯವನ್ನು ಕೊಂಡಾಡುತ್ತಿದ್ದಾರೆ.
1: ಮುದದಿಲ್ ನರಕೇತು ಯೌವ ಸ್ವಾಮಿಗಳನ್ನೂ

0: ನಂತರ ಶ್ರೀಕೃಷ್ಣ ಪರಮಾತ್ಮ ಧೃತರಾಷ್ಟ್ರ, ಗಾಂಧಾರಿ, ವಿದುರ, ಕೃಪ, ಕುಂತಿ ಇತ್ಯಾದಿಯರಿಗೆ ನಮಸ್ಕಾರವನ್ನು ಮಾಡಿದನಂತೆ. ನೋಡಿ, ದುರ್ಯೋಧನನ ಪಕ್ಷದಲ್ಲಿದ್ದು ಉಳಿದವರು ಈ ನಾಲ್ವರು ಮಾತ್ರವೇ, ಧೃತರಾಷ್ಟ್ರ, ಗಾಂಧಾರಿ, ವಿದುರ, ಕೃಪ. ಅವರು ಈಗ ಪಾಂಡವರತ್ತ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾನೆ ಪರಮಾತ್ಮ. ಅರ್ಜುನ, ನಕುಲ, ಸಹದೇವ, ಕರ್ಣನ ಮಗ ವೃಷಕೇತು ಮೊದಲಾದವರು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದರೆ ಆಲಿಂಗಿಸಿ ಆಶೀರ್ವದಿಸಿದ್ದಾನೆ. ದ್ರೌಪದಿ ಸುಭದ್ರೆಯರನ್ನು ಕಂಡು ಯೋಗಕ್ಷೇಮವನ್ನು ವಿಚಾರಿಸಿ ಕುಳಿತಿದ್ದಾನೆ ಕೃಷ್ಣ. ಆಗ ಧರ್ಮರಾಜ,
1: ದೇವ ದೇವಕಿ ದೇವಿ ಮೊದಲಾದ ವರ್ಗ

ಈಗ ಧರ್ಮರಾಜ ಶ್ರೀಕೃಷ್ಣನನ್ನು ಕುರಿತು, ಸ್ವಾಮಿ, ಯಾದವರೆಲ್ಲರೂ ಕುಶಲಿಗಳು ತಾನೆ. ನಿಮ್ಮನ್ನು ಕರೆತರಲು ಬಂದ ಭೀಮಸೇನನಲ್ಲಿ ನೀವೊಬ್ಬರೇ ಬರುತ್ತಿದ್ದೀರಲ್ಲ, ಏಕೆ ಎಂದು ಪ್ರಶ್ನಿಸಿದಾಗ ನಗುತ್ತ ಶ್ರೀಕೃಷ್ಣ, ಎಲ್ಲರೊಡನೆ ಬಂದಿದ್ದೇನೆ. ಭೀಮಸೇನನೊಡನೆ ಅವರೆಲ್ಲರೂ ಗಂಗಾತೀರದಲ್ಲಿದ್ದಾರೆ. ಹೋಗಿ ನೋಡೋಣ, ಬನ್ನಿ ಎಂದು ಹೇಳುತ್ತಾನೆ.

0: ಶ್ರೀಕೃಷ್ಣನ ಮಾತನ್ನು ಕೇಳಿ ಧರ್ಮರಾಜ ಅರ್ಜುನನ ಮುಖವನ್ನು ನೋಡುತ್ತಾ, ಇಂದು ನಾವು ಧನ್ಯರು, ದಯಾಸಮುದ್ರನಾದ ಭಗವಂತನು ಭಕ್ತರ ಬಳಿಗೆ ಬಂದುದು ಆಶ್ಚರ್ಯವಲ್ಲವೇ? ಬಾಂಧವರ ದರ್ಶನವು ನಮಗೆ ಸಂತೋಷದಾಯಕವು, ಕೌತುಕ ಎನ್ನುತ್ತಾನೆ. ಕುಮಾರವ್ಯಾಸ ಇನ್ನೊಂದು ಪ್ರಸಂಗದಲ್ಲಿ ಬಂಧುಗಳ ದರ್ಶನ ಫಲವಲ ಸಂಸಾರ ತರುವಿಂಗೆ ಎಂದರೆ, ಲಕ್ಷ್ಮೀಶ ಬಾಂಧವರ ದರ್ಶನವು ನಮಗೆ ಕೌತುಕವೊಪ್ಪುದು ಎಂದು ಹೇಳುತ್ತಿದ್ದಾನೆ. ಜನರನ್ನು ಕರೆಸು, ಊರು ತೋರಣ ಬಾವುಟಗಳಿಂದ ಸಿಂಗರಗೊಳ್ಳಲಿ, ಸುಂದರ ತರುಣಿಯರು ಅಂದಣಗಳನ್ನು ಹಿಡಿಯಲಿ, ಎಲ್ಲರೂ ಜೊತೆಗೆ ಬರಲಿ, ಜನರು ಹೊರಳಲಿ, ಅರಸೆಯರು ಹೊರಳಲಿ ಎಂದು ಅಪ್ಪಣೆ ಮಾಡುತ್ತಿದ್ದಾನೆ ಧರ್ಮರಾಜ.
1: ಬಳಿಕ ನೃಪನಾಜ್ಞೆಯಿಂದ

0: ಧರ್ಮರಾಜನ ಆಜ್ಞೆಯಂತೆ ಹಸ್ತಿನಪುರಿ ಸಿಂಗರಿಸಲ್ಪಟ್ಟಿದೆ. ಮಂಗಳವಾದ್ಯಗಳು ಮೊಳಗುತ್ತಿವೆ. ಸರ್ವಾಲಂಕಾರ ಭೂಷಿತರಾದ ನರ ನಾರಿಯರು ವಿಲಾಸದಿಂದ ಸ್ವಾಗತಕ್ಕಾಗಿ ಹೊರಟಿದ್ದಾರೆ. ಪಾಠಕರು ನೃತ್ಯ ಗೀತೆಗಳಿಂದ ಬಂದವರನ್ನು ಎದುರುಗೊಳ್ಳಲು ಸಿದ್ಧರಾಗಿ ಬರುತ್ತಿದ್ದಾರೆ.
1: ಉಚ್ಚ

ದೇವಕಿ, ರೋಹಿಣಿ ಯಶೋದೆಯರಿಗೆ, ಪಾಂಡವರು, ಧರ್ಮಜ, ಕುಂತಿ, ಅರ್ಜುನರಿಗೆ, ಯಾದವರು ಪರಸ್ಪರ ನಮಸ್ಕರಿಸಿ ಗೌರವಿಸಿದ್ದಾರೆ. ಉಳಿದವರು ಅನ್ಯೋನ್ಯ ಆಲಿಂಗನ ಮಾಡಿದರು. ಭೀಮನು ಅಣ್ಣ ತಮ್ಮಂದಿರನ್ನು ನೋಡಿದ್ದಾನೆ. ರುಕ್ಮಿಣೀದೇವಿ ಮೊದಲಾದವರನ್ನು ದ್ರೌಪದಿ ಸುಭದ್ರೆಯರು ಒಪ್ಪಿಕೊಂಡಿದ್ದಾರೆ. ಪ್ರಭಾವತಿಯು ಶ್ರೀಕೃಷ್ಣನ ರಾಣಿಯರಿಗೆ ನಮಸ್ಕರಿಸಿ ಕಾಣಿಕೆಯನ್ನು ಕೊಡುತ್ತಿದ್ದಾಳೆ.

0: ಹೆಂಗಸರು ಹೆಂಗಸರು ಪರಸ್ಪರ ಸೇರಿದಾಗಿನ ಮಾತಿನ ವರಸೆಯೇ ಹಾಗೆ. ಸತ್ಯಭಾಮಾದೇವಿ ದ್ರೌಪದಿಯನ್ನು ಕುರಿತು ತಮಾಷೆಯಾಗಿ, ನಿನ್ನಂಥ ಚದುರೆ ಲೋಕದಲ್ಲಿ ಉಂಟೆ? 16,000 ರಾಣಿಯರು ಅರಿಯಲಾಗದ ಶ್ರೀಕೃಷ್ಣನನ್ನು ವಶವರ್ತಿಯಾಗಿಸಿಕೊಂಡಿದ್ದೀಯೇ ನೀನು? ನಿನ್ನ ಚೆಲುವಿಗೆ 5 ಪದಿಗಳು ಮರುಳಾಗಿದ್ದಾರೆ. ಅಂತಹ ಮಹಾಪತಿವ್ರತೆಯಾದ ನಿನ್ನೊಂದಿಗೆ ಮಾತನಾಡಲು ಅಳುಕುತ್ತೇನೆ ಎಂದು ಕಟಕಿಯಾಡುತ್ತಿದ್ದಾಳೆ.
1: ಕಾರುಣ್ಯ ನಿಧಿಯ ನಾನೊಲಿಸಿಕೊಳ್ಳತೀರ್ಥ

0: ಉತ್ತರವಾಗಿ ದ್ರೌಪದಿ ಹೇಳುತ್ತಿದ್ದಾಳೆ, ಕಾರುಣ್ಯ ನಿಧಿಯಾದ ಶ್ರೀಕೃಷ್ಣನನ್ನು ನಾನು ಒಲಿಸಿಕೊಳ್ಳದಿದ್ದಲ್ಲಿ ಕೌರವರ ಸಭೆಯಲ್ಲಿ ನನ್ನ ಮಾನಹಾನಿಯನ್ನು ತಡೆಯುವವರು ತಾನೇ ಯಾರಿದ್ದರು? ಸ್ವಾಮಿ ಶ್ರೀಕೃಷ್ಣನೇ ಕಾಪಾಡಿದವನು. ಇರಲಿ, ವ್ರತಸಿದ್ಧಿಗಾಗಿ ನಾರದ ಮಹರ್ಷಿಗಳಿಗೆ ಪತಿಯನ್ನೇ ದಾನ ಕೊಟ್ಟ ಸಾಧ್ವಿಮಣಿ ನೀನು, ಹಾಗಾಗಿ ನಿನಗೆ ಒಡೆಯರಾದರೂ ಯಾರಿದ್ದಾರೆ? ಈ ರುಕ್ಮಿಣೀನಾಥನು ಅನಾಥರಿಗೆ ಗತಿ ತಾನೇ ಎಂದು ನಗುತ್ತಲೇ ಉತ್ತರವನ್ನು ಕೊಡುತ್ತಿದ್ದಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಬದುಕು ರಸಪೂರ್ಣವಾಗಿರಲಿ, ಮೌಲ್ಯಯುಕ್ತವಾಗಿರಲಿ, ಕೇವಲ ಉಂಡು ಉಟ್ಟು ಮಲಗುವ ನಿಸ್ಸಾರ ದೈನಿಕಕ್ಕಿಂತ ಅರ್ಥಪೂರ್ಣವಾದ, ಆತ್ಮಾನಂದಕರವಾದ ಬಾಳು ನಮ್ಮದಾಗಬೇಕು. ನಮ್ಮ ಜನಸೇವೆ ಜನಜೀವನವನ್ನು ಇನ್ನಷ್ಟು ಹಸನುಗೊಳಿಸಬೇಕು. ಪರೋಪಕಾರ ಅತಿ ಶ್ರೇಷ್ಠ ಧರ್ಮ ಎಂದಿದೆ ಮಹಾಭಾರತ.
4: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
5: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ದ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್: India asserts BRICS expected to play constructive role amid global uncertainty and economic challenges. Two-day BRICS foreign ministers meeting begins in New Delhi. India and UAE set to take bilateral ties to next level during Prime Minister Narendra Modi's visit to Abu Dhabi tomorrow. Congress leader V.D. Satishan to be Chief Minister of Kerala. Home Minister Amit Shah says India has emerged as a global leader and first responder in disaster management. US President Donald Trump and Chinese President Xi Jinping hold crucial talks in Beijing. Iran war, global energy crisis, tariffs and trade tensions high on agenda. And in badminton, India's PV Sindhu and men's doubles pair of Sattvic Sairaj Ranki Reddy and Chirag Shetty enter quarterfinals of Thailand Open. India today asserted that expectations are growing for BRICS to play a constructive role amid global uncertainty and economic challenges. External Affairs Minister Dr. S. Jaishankar stated this in his opening remarks on the commencement of the two-day BRICS foreign ministers meeting in New Delhi today. The meeting is being chaired by Dr. Jaishankar. Foreign ministers and heads of delegation from BRICS member countries and partner nations are participating in the meeting. Speaking on the occasion, External Affairs Minister Dr. S. Jaishankar said many countries continue to face challenges on energy, food, fertilizer and health security, and BRICS can help them respond more effectively.
6: We meet at a time of considerable flux in international relations, ongoing conflicts, economic uncertainties, and challenges in trade and technology and climate are shaping the global landscape. There is a growing expectation, particularly from emerging markets and developing countries, that BRICS will play a constructive and stabilizing role. In this background, our discussions today are an opportunity to reflect on global and regional developments and to consider practical ways to strengthen our cooperation.
5: Dr. S. Jaishankar said recent conflicts only underline the importance of dialogue and diplomacy.
6: Our discussions must advance sustainable development while upholding principles of equity and common but different.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿ ಇರುವ 11 ಕಿಲೋವ್ಯಾಟ್ ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಾಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಾಮಗಾರಿ ಪರಿಶೀಲನೆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ, ಶಾಸಕರಾದ ಹರೀಶ್ ಗೌಡ, ಶ್ರೀವತ್ಸ ಹಾಗೂ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಲು ನಿರ್ಧರಿಸಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ನಲ್ಲಿ ನಿವೇಶನ ಮಾರಾಟ, ತೆರಿಗೆ ಮತ್ತಿತರ ಮೂಲಗಳಿಂದ 15 ವರ್ಷಗಳಲ್ಲಿ 33,000 ಕೋಟಿ ರೂಪಾಯಿ ಆದಾಯ ಬರಲಿದೆ ಎಂದು ಅಧ್ಯಯನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ

0: ಸಾವಿರಾರು ಎಕರೆ ಭೂ ಕಬಳಿಕೆಯಾಗುತ್ತಿದ್ದು ಸಾಲು ಸಾಲು ಅಕ್ರಮಗಳು ನಡೆಯುತ್ತಿವೆ ಎಂದು ದೂರಿದ್ದಾರೆ. ಈ ಹಿಂದೆ 2320 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದ್ದು, ಈಗ ಅಧಿಸೂಚನೆಯಲ್ಲಿ 750 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದೆ. ಉಳಿದ ಜಮೀನು ಏನಾಯಿತು ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ.
1: ಪರ್ಸೆಂಟ್ ರೈತರು ಒಪ್ಪಿಗೆ ಪಡಿಬೇಕಲ್ಲ ಸೆಕ್ಷನ್ 2 ನಲ್ಲಿ ಪಿಪಿಪಿ ಮಾಡಲಲ್ಲಿ, ಅದು ಆಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂತ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದಿರಿ. ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ. ಖರಾಬ್ ಲ್ಯಾಂಡ್ 77 ಎಕರೆ, ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ
0: ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಜನಿವಾರ ಹಿಜಾಬ್ ರುದ್ರಾಕ್ಷಿ ಹಾಕಿಕೊಳ್ಳಬಹುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಂಪ್ರದಾಯಿಕವಾಗಿ ಅನುಸರಿಸುವ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದೇ ಹೊರತು ಹೊಸದಾಗಿ ಮಾಡುವಂತಿಲ್ಲ ಎಂದು ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಡೀಸೆಲ್ ಬಳಕೆ ಕಡಿತಗೊಳಿಸಲು ಕರೆ ನೀಡಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಇದು ಕೇವಲ ತಾತ್ಕಾಲಿಕ ಕ್ರಮವಷ್ಟೇ ಎಂದು ತಿಳಿಸಿದ್ದಾರೆ. ಶೀಘ್ರವೇ ಸಂಪುಟ ಪುನರ್ರಚನೆ ಮಾಡುವ ಉದ್ದೇಶವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಮಾತನಾಡಿದ ಅವರು, ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳಿದ್ದಾರೆ. ವಾಹನ ಮಿತವಾಗಿ ಬಳಸಿ ಇಂಧನ ಉಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಮನವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಮ್ಮ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅನುಸರಣೆ ಮಾಡಿದ್ದಾರೆ. ಈ ಹಿಂದೆ ರಾಜ್ಯಪಾಲರು ಸಂಚರಿಸುವ ಸಂದರ್ಭದಲ್ಲಿ ಹಲವು ಶಿಷ್ಟಾಚಾರ ವಾಹನಗಳು ಪ್ರಯಾಣಿಸುತ್ತಿದ್ದವು. ಈಗ ಅಗತ್ಯವಿರುವ ಶಿಷ್ಟಾಚಾರ ವಾಹನಗಳನ್ನು ಮಾತ್ರ ಉಳಿಸಿಕೊಂಡು ಪರಿಷ್ಕೃತ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಯೋಜಿಸಿದ್ದ ಸರ್ಕಾರಿ ನೌಕರರ ದಿನಾಚರಣೆ, ನಾಗರಿಕ ಸೇವಾ ದಿನಾಚರಣೆ, ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿಗಾಗಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ನೂತನ್, ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಪ್ರಶಾಂತ್ ಕುಮಾರ್, ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಬಾಬು ಪಟ್ಟವತಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದು ಎನ್ಸಿಆರ್ಬಿ ಅಂಕಿಅಂಶಗಳೇ ಇದಕ್ಕೆ ಸಾಕ್ಷಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧಿಗಳ ಸ್ವರ್ಗವಾಗಿ ಬದಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರು ಜಾಗತಿಕ ಹೂಡಿಕೆ, ತಂತ್ರಜ್ಞಾನ ಮತ್ತು ಉದ್ಯೋಗಗಳ ಕೇಂದ್ರವಾಗಬೇಕಿತ್ತು, ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಇಂದು ಮಾದಕ ದ್ರವ್ಯ ಹಾಗೂ ಸೈಬರ್ ಕ್ರೈಂಗಳ ರಾಜಧಾನಿಯಾಗಿ ಮಾರ್ಪಾಡಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಮತ್ತು ನೆರೆಯಿಂದ ಯಾವುದೇ ಅನಾಹುತಗಳಾಗದಂತೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಸಿದ್ಧತೆ

0: ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಅನುಕೂಲವಾಗುವಂತೆ ಎಲ್ಲಾ ತಹಶೀಲ್ದಾರ ಕಚೇರಿಗಳಲ್ಲಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಂ ತೆರೆಯುವಂತೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ಪೊಲೀಸ್, ಅಗ್ನಿಶಾಮಕ, ಅರಣ್ಯ, ಹೆಸ್ಕಾಂ, ಬಿಎಸ್ಎನ್ಎಲ್ ಕಚೇರಿಯ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸುವಂತೆ ತಿಳಿಸಿದ್ದಾರೆ. ಹೆದ್ದಾರಿಯಲ್ಲಿನ ಅಪಾಯಕಾರಿ ಪ್ರದೇಶಗಳಲ್ಲಿ ಸೂಕ್ತ ಎಚ್ಚರಿಕೆ ಫಲಕ, ಬ್ಯಾರಿಕೇಡ್ ಸೇರಿದಂತೆ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇದೇ 15ರಂದು ಬೆಳಿಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ ಟಗೋರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಮತ್ತಿತರರು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ ಕೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಸ್ಯೆ ಉಲ್ಬಣಿಸಿದರೆ ಆಯಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ತಕ್ಷಣ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: श्रोताओं नमस्कार, आप सभी का स्वागत है कार्यक्रम स्नेह भारती में.

0: ಕೆ ದಿವಾಕರ್ ಇರ್ಬೋದು, ಕೆ ಟಿ ಕೃಷ್ಣಕಾಂತ್ ಅವ್ರ ಧ್ವನಿ ಮಾತ್ರ ಕಂಚಿನ ಕಂಠ, ಆಮೇಲೆ ಕೆ ವಿ ಬಾಲಸುಬ್ರಹ್ಮಣ್ಯ ಅವ್ರು ಮುಂಬೈನ ಡೆಲ್ಲಿನಲ್ಲಿ ಅವ್ರು ನ್ಯೂಸ್ ಓದಿದ್ ಮಾಡ್ತಾ ಇದ್ರು, ನ್ಯೂಸ್ ರೀಡಿಂಗ್ ಅಲ್ಲಿ ಇದ್ರು ಅವರು, ವಾಚಕರಾಗಿದ್ದರು ಅನುರಾಧ ಮತ್ತು ಅವ್ರ ದಂಪತಿಗಳು. ಮತ್ತೆ ಬೆಂಗಳೂರು ಬಂದ್ರು ಅವರು ಅಷ್ಟೇ, ನಾನು ಯಾವಾಗಲೂ ಕಂಚಿನ ಕಂಠ ಅಂತ ಮೆಸೇಜ್ ಮಾಡ್ತಿದ್ದವ್ರು, ಬಹಳ ಖುಷಿ ಅವ್ರಿಗೆ.
1: ಬಹಳಷ್ಟು ಎಲ್ಲ ನಮ್ಮ ರಿಟೈರ್ಡ್ ಸ್ಟಾಫ್ ಗಳನ್ನ,
0: ಹೌದು ಸರ್, ಅವರು ಅವ್ರ ಮಾತು ಕೇಳ್ಕೊಂಡೆ ತಾನೆ ನಾವು ಬೆಳೆದಿರೋದು, ಒಳ್ಳೆ ಮಾತುಗಳನ್ನ
1: ಹೇಳಿ. ಪ್ರಸಾರ ತಜ್ಞರು ಎಲ್ಲರು, ಜಿ ಎಂ ಶಿರಟ್ಟಿ, ಆಮೇಲೆ ಕೃಷ್ಣಮೂರ್ತಿ, ಇಂತ ದೊಡ್ಡ ದೊಡ್ಡ ವ್ಯಕ್ತಿಗಳು
0: ಭೇಟಿ ಮಾಡಿದೀವಿ, ಎಲ್ಲರನ್ನು ಮಾತಾಡಿಸಿದೀವಿ.
1: ಹೌದೌದು, ನೆನಪು ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ನಮ್ಮ ದಿಗ್ಗಜರನ್ನ ನೆನಪಿಸಬೇಕಾಗುತ್ತೆ.
0: ಆರ್ ಕೆ ಸಿಟ್ಟಮ್ಮ ಅವರು, ಲಲಿತಾ ಸತ್ಯಮೂರ್ತಿ,
1: ಲಲಿತಾ ಸತ್ಯ,
0: ಇಂದ್ರಾಣಿ ರಾಜಶೇಖರ್ ಅವರು, ಸುಮಾರು ಜನ
1: ಒಟ್ಟಾರೆ ನಮ್ಮ ಆಕಾಶವಾಣಿ ಬಳಗ ಫುಲ್ ನೆನಪಿಟ್ರಿ ನೀವು.
0: ಎಲ್ಲರೂ ನೆನಪಿದ್ದಾರೆ ಸರ್, ನೆನಪಿದ್ದಾರೆ,
1: ಬಹಳ ಸಂತೋಷ. ಎಲ್ಲರನ್ನು ಕೂಡ ನೆನಪಿಸ್ತಾರಲ್ಲ ನಮ್ಮ ನಾಗರಾಜ್ ಅವರು ಅಂತ ಹೇಳಿ.
0: ಆಮೇಲೆ ನಮ್ಮ ಎಂ ಜಿ ಶ್ರೀಹರ್ಷನ್ ಅವರು, ಮತ್ತೆ ಟಿ ವಿ ವಿದ್ಯಾಶಂಕರ್, ಪ್ರತಿ ವಾರ ಏನಾಗೋದು ಕಾರ್ಯಕ್ರಮ ಕೊಡೋರು.
1: ಬಹಳ ಸಂತೋಷ ನಿಮ್ ಜೊತೆ ಮಾತಾಡಿ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ.
2: ಇದುವರೆಗೂ ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಮಾತುಕತೆಯಲ್ಲಿ ಇವರೊಂದಿಗೆ ಪಾಲ್ಗೊಂಡಿದ್ದವರು ಜಾಂಪಣ್ಣ ಆಶಿಹಾಳ್.
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ.
2: ಸ್ನೇಹಿತರೆ, ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
3: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವಿದೆ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ರಾಬಿನ್ ಕ್ರಿಸ್ಟೋಫರ್ ಅವರು. ಸರ್ ನಮಸ್ಕಾರ.
4: ನಮಸ್ತೆ ಸರ್.
1: ಸಾಮಾನ್ಯವಾಗಿ ಯಾವುದೋ ಒಂದು ಅಪಘಾತ ಆಗತ್ತೆ ಎಲ್ಲೋ ಒಂದ್ ಕಡೆ, ಅಲ್ಲಿ ಜನಗಳು ನಿಂತ್ಕೊಂಡು ನೋಡ್ತಿದ್ರು, ಫೋಟೋ ತೆಗಿತಿದ್ರು ಅಂತ ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ಇದೀವಿ. ಆಮೇಲೆ ಪೊಲೀಸರಿಗೆ ಹೇಳಿದ್ರೆ ನಮಗೆ ತೊಂದರೆ ಕೊಡ್ತಾರೆ ಅಂತ ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಇದೀವಿ. ಮತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಅವರಿಗೆ ಒಂದಿಷ್ಟು ಸುರಕ್ಷತೆ ಇದೆ ಅಂತನೋ ವಿಚಾರವನ್ನ ನಾವು ಕೇಳ್ಪಟ್ಟಿದ್ದೇವೆ. ಸರ್, ಇವರ ಸುರಕ್ಷತೆ ಇದೆಯಾ? ಯಾರಾದರೂ ಅಪಘಾತ ಆದಾಗ ರಕ್ಷಣೆಗೆ ಧಾವಿಸೋದು ಬಹಳ ಹಿಂದೆಟ್ ಹಾಕ್ತಾರೆ.
4: ಸರ್, ಖಂಡಿತವಾಗಿಯೂ ಇದನ್ನ ನಾವು ಗಮನಿಸಬೇಕು ಅಂತ ಹೇಳಿದ್ರೆ, 2016 ಇಸ್ವಿಯಲ್ಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶದ ಪ್ರಕಾರ ಈ ತರ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ, ಅಂದ್ರೆ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆಗಿರುವಂತಾಗಿರ್ಬೋದು ಅಥವಾ ಏನೋ ಘಟನೆ ನಡೀತಾ ಇರೋ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ಆ ನೊಂದ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿದಾಗ, ಇವತ್ತು ಕಾನೂನು ಆ ವ್ಯಕ್ತಿಯನ್ನ ಗುರುತಿಸುತ್ತೆ ಮೊದಲನೇದಾಗಿ. ಎರಡನೇದಾಗಿ, ಪೊಲೀಸರು ಈ ವ್ಯಕ್ತಿಗಳ ಜೊತೆ ಮಾತಾಡುವಂತದಾಗಿರ್ಬೋದು ಅಥವಾ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಆಗಿರ್ಬೋದು, ಅದು ಕೂಡ ಒಂದು ಘನತೆಯಿಂದ ತುಂಬಿರಬೇಕು, ಮರ್ಯಾದೆಯಿಂದ ಇರಬೇಕು ಅನ್ನೋದು ಕೂಡ ಕಾನೂನು ಹೇಳುತ್ತೆ. ಮತ್ತೆ ಮೂರನೇದು, ಈ ವ್ಯಕ್ತಿಗೆ ಸಂಬಂಧಪಟ್ಟಂತ ಅವರ ಪರ್ಸನಲ್ ಡೀಟೇಲ್ಸ್ ಏನಿದಾವೋ ಅದನ್ನ ಅವ್ರಿಗೆ

0: ಇಷ್ಟ ಆದರೆ ಮಾತ್ರ ಪೊಲೀಸರ ಜೊತೆ ಆಗಿರ್ಬೋದು, ಆಸ್ಪತ್ರೆಗಳ ಜೊತೆ ಅವರು ಹಂಚ್ಕೊಳ್ಬೋದು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅದನ್ನ ಅವ್ರಿಗೆ ಫೋರ್ಸ್ ಮಾಡಿ ತಗೊಳ್ಬಾರದು ಅನ್ನೋದು ಇವತ್ತು ಕಾನೂನಾಗಿದೆ ಸರ್. ಮತ್ತೆ ಇವತ್ತು ಕಾನೂನಿನ ನಮ್ಮ BNS ಅಂತ ನಾವೇನು ಕರಿತೀವೋ, ಭಾರತೀಯ ನ್ಯಾಯ ಸಮಿತಿ ಏನ್ ಕರಿತೀವೋ, ಅಲ್ಲೂ ಕೂಡ ಈ ರೀತಿಯಾದಂತ ನೊಂದ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳು ಯಾರಾದರೂ ಅವರಿಗೆ ಪ್ರತ್ಯೇಕವಾಗಿ ಕಾನೂನು ಅಡಿಯಲ್ಲಿ ಕೂಡ ರಕ್ಷಣೆಯನ್ನು ಕೊಡಲಾಗಿದೆ. ಸೊ ಒಟ್ಟಾರೆ ಕಾನೂನು ಹೇಳುತ್ತೆ ಅಂತ ಹೇಳಿದ್ರೆ, ನೊಂದ ವ್ಯಕ್ತಿಗಳು ಅಥವಾ ಒಂದು ಅದು ಆಕ್ಸಿಡೆಂಟ್ ಆಗಿರ್ಬೋದು, ಇನ್ಯಾವುದೋ ಒಂದು ಸ್ಥಿತಿಯಲ್ಲಿ ನೊಂದ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಸಹಾಯ ಮಾಡ್ಲಿಕ್ಕೆ ಯಾರಾದೊಬ್ಬರು ಬಂದ್ರೆ ಅದನ್ನ ನಾವು ಎನ್ಕರೇಜ್ ಮಾಡಬೇಕೇ ಹೊರತು ಅದನ್ನ ಡಿಸ್ಕರೇಜ್ ಮಾಡಬಾರದು ಅನ್ನೋದು ಇದರ ಒಂದು ಉದ್ದೇಶ
1: ಅಲ್ವಾ. ಈಗ ಮೊದಲು ನಾವು ಹತ್ರನೇ ಹೋಗೋದು ಬೇಡಪ್ಪ, ನಮ್ಗೆ ಯಾಕೆ ಬೇಕು ಅಂತ ಹೇಳ್ತಿದ್ರು.
0: ಹೌದು,
1: ಈಗ ಅದು ಆ ಪೊಲೀಸ್ ಸ್ಟೇಷನ್ಗಾರ ಆಗಿರ್ಬೋದು ಅಥವಾ ಆಸ್ಪತ್ರೆಗಾರ ಹೋಗಿರ್ಬೋದು, ಅವ್ರ ಜೊತೆಗೆ ಹೋಗಿರ್ಬೋದು, ಅವ್ರನ್ನ ಕರ್ಕೊಂಡು ಹೋಗಿ ಅವ್ನ ಅಡ್ಮಿಟ್ ಮಾಡೋ ತನಕ ಆ ಒಂದು ಒಳ್ಳೆ ಕೈಂಕರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಸೇವಾ ಮನೋಭಾವನೆ ಇದ್ದವರು ಕೂಡ ಮೊದಲೆಲ್ಲ ಹೋಗ್ತಾ ಇರಲಿಲ್ಲ. ಸೇವಕರಾಗಿರ್ಬೇಕು, ನಾವು ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವದವರಿಗೂ ಕೂಡ ಸ್ವಲ್ಪ ಹಿಂದೆಟ್ಟಿರ್ತಿತ್ತು. ಈ ರೀತಿಯಾದಂತಹ ಒಂದು ಸಹಾಯ ಮಾಡೋರಿಗೆ ಏನಂತಾರೆ ಅದಕ್ಕೆ?
0: ಸರ್, ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ನಾವು ಕರಿತೇವೆ ಸರ್.
1: ಓಹೋ.
0: ಸೊ ಆ ಬಿಬ್ಲಿಕಲ್ ರೆಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರಸ್ತೆಯಲ್ಲಿ ಯಾರು ಗೊತ್ತಿಲ್ಲದೆ ಇರತಕ್ಕಂತ ವ್ಯಕ್ತಿಗೆ ಯಾರೋ ಒಬ್ರು ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ಗುರುತಿಸಿದ್ದಾರೆ. ಇನ್ಫ್ಯಾಕ್ಟ್ ಸರ್ಕಾರ ಈಗ ಅವರಿಗೆ ಅವಾರ್ಡ್ಸ್ ಗಳನ್ನ ಕೂಡ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಸರ್.
1: ಸಣ್ಣ ಪುಟ್ಟ ಅಪಘಾತ ಆದಾಗ ಸ್ವಲ್ಪ ಮುಂದೆ ಬರ್ತಾರೆ, ಆಮೇಲೆ ಈ ಪರಿಹಾರ ಕೇಳಲಿಕ್ಕಂತ ಹೋಗ್ಬೇಕಾಗತ್ತೆ ಅಂತ ಹೇಳಿ ಅವಾಗ ಯಾರಿಗೆ ಏನ್ ಮಾಡಿದ್ರು ಅವ್ರನ್ನ ಹಿಡಿದ್ಬಿಟ್ಟು ಅವ್ರ ಫೋಟೋ ನಂಬರ್ ಎಲ್ಲ ತೆಗೆದ್ಬಿಟ್ಟು ಅವರಿಗೆ ಎಲ್ಲ ಜಗಳ ಮಾಡ್ತಾರೆ ನಿಂತ್ಕೊಂಡು. ಆದ್ರೆ ಅಪಘಾತಕ್ಕೊಳಗಾದಂತಹ ವ್ಯಕ್ತಿಯನ್ನ ಕೂಡಲೇ ಅವ್ರಿಗೆ ಸಂಬಂಧಪಟ್ಟಂತಹ ಪರಿಹಾರ ರೂಪದಲ್ಲಿ ಈ ನ್ಯಾಯವನ್ನ ಕೂಡ ಒದಗಿಸುವ ಕೆಲಸ ಅಂತಂದಾಗ ಪೊಲೀಸ್ ಸ್ಟೇಷನ್ಗೆ ಕೂಡ ರಿಪೋರ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ರು ಒಪ್ತಿರಂಗಿಲ್ಲ ಅಲ್ಲಿ, ಏ ನನಗೇನು ಗೊತ್ತಿಲ್ಲ, ನಾನು ಮಾಡಿಲ್ಲ ಹಂಗೆ ಅಂತ ಹೇಳ್ತಾರೆ. ಹಾಗಾಗಿ ಪೊಲೀಸರಿಗೆ ಅವ್ರನ್ನ ಒಪ್ಪಿಸ್ಬಿಟ್ರೆ ಅವರು ನ್ಯಾಯ ಅನ್ಯಾಯ ಯಾರ್ದು ಯಾರ ಕಡೆಯಿಂದ ಏನಾಗಿದೆ ಅಂತ ಅನ್ನೋದನ್ನ ಅವ್ರು ಬಗೆಹರಿಸ್ತಾರೆ. ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು, ಗಾಯ ಆಗಿತ್ತು, ಅಪಘಾತ ಆಗಿತ್ತು ಅಂದ್ರೆ ಚಿಕಿತ್ಸೆಯನ್ನು ಅಲ್ಲಿ ಸುಲಭವಾಗಿ ಕೊಡ್ತಾರೆ. ಮೊದ್ಲು ಎಲ್ಲ ಈ ತರ ಇರಲಿಲ್ಲ, ಇವಾಗ ಒಳ್ಳೆ ಬೆಳವಣಿಗೆ ಆಯ್ತು ಅಂತ ಹೇಳ್ಬೋದು. ನ್ಯಾಷನಲ್ ಹೈವೇಗಳಲ್ಲಿ ಎಲ್ಲ ತುಂಬಾ ಆಕ್ಸಿಡೆಂಟ್ ಆದಾಗ ತುಂಬಾ ತೊಂದರೆ ಇತ್ತು, ಅಲ್ಲಿ ಕೂಡ ಅರ್ಜೆಂಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಕೂಡ ಆಸ್ಪತ್ರೆ ವ್ಯವಸ್ಥೆ ಕೂಡ ಆಗಿದೆ. ಈಗ ಪೊಲೀಸರು ಮೊದಲಿನಂಗಿಲ್ಲ, ಇವಾಗ ಸಾಕಷ್ಟು ಜನಸ್ನೇಹಿಯಾಗಿ ಇದ್ದಾರೆ, ಅವ್ರ ವರ್ತನೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಮತ್ತೆ ಮೇಲಾಧಿಕಾರಿಗಳು ನೀವು ಯಾವತ್ತೂ ಜನರ ಜೊತೆಗೆ ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಬೇಕಂತಾನು ಹೇಳ್ತಾರೆ. ತುಂಬಾ ಸಂತೋಷ ಸರ್ ಈ ಬಗ್ಗೆ ಧೈರ್ಯದ ಮಾಹಿತಿಯನ್ನ, ಅಂದ್ರೆ ನಮ್ಮ ಜನಗಳು ಯಾರಾದರೂ ಅಪಘಾತ ಆದಾಗ ತಾವು ಮುನ್ನುಗ್ಗಿ ಅವರಿಗೆ ಸಹಾಯ ಮಾಡಕ್ಕೆ ಹೋಗಬೇಕು ಅಂತ ಅನ್ನೋ ಮಾತನ್ನ ನೀವು ಹೇಳದಂಗಾಯ್ತು. ತುಂಬಾ ಧನ್ಯವಾದ ಎಲ್ಲ ನಮ್ಮ ಕೇಳುಗರ ಪರವಾಗಿ ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: Akashvani FM Rainbow 101.3 MHz musically yours.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
3: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
4: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
3: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:07:22. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಎಂದಿನಂತೆ ನಿಮಗೋಸ್ಕರ ಪ್ರಶ್ನೆಗಳೊಂದಿಗೆ ನಾನಂತೂ ರೆಡಿಯಾಗಿದ್ದೀನಿ. ನೀವು ಸಹ ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಕಾಯ್ತಾ ಕೂತಿದ್ದೀರಾ ಅಂತ

ಭಾವಿಸ್ತಾ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ ಇರೋದು ನಾನು ಆರ್ಜೆ ಸಿಂಧು. ಕಾರ್ಯಕ್ರಮದಲ್ಲಿ ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಳಿಸಬಹುದು ಸಂದೇಶದ ಮೂಲಕ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ಸಂದೇಶವನ್ನ ಕಳುಹಿಸಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕಳುಹಿಸಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನ ಕಳಿಸಬೇಕಾದಂತಹ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಲಾಗುತ್ತೆ, 9480901013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನ ಕಳುಹಿಸಬಹುದು. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ, ನೀವೆಲ್ಲರೂ ರೆಡಿ ಇದ್ದೀರಾ ತಾನೆ? ಹಾಗಾದ್ರೆ ಫಸ್ಟ್ ಕ್ವಶನ್ ಬರ್ತಾ ಇದೆ, ಈಗ ಕೇಳಿಸ್ಕೊಳ್ಳಿ. ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಸಂಗೀತ ರಸ್ತೆ ಎಲ್ಲಿದೆ? ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಅಥವಾ ಸಂಗೀತದ ರಸ್ತೆ ಎಲ್ಲಿದೆ ಅನ್ನೋದು ನಮ್ಮ ಮೊಟ್ಟ ಮೊದಲ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸುವುದಕ್ಕೆ ನಿಮಗೆ ಎಂದಿನಂತೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಕಾರ್ಯಕ್ರಮದಲ್ಲಿ ಮೊದಲ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಮ್ಮ ಇನ್ಬಾಕ್ಸ್ ತುಂಬಾ ತುಂಬಿಸಿದ್ದಾರೆ ನಮ್ಮ ಪ್ರೀತಿಯ ಕೇಳುಗರು. ಹಾಗಾದ್ರೆ ಸರಿಯಾದ ಉತ್ತರವನ್ನ ಕೊಟ್ಟರು ಯಾರ್ಯಾರು ಅಂತ ನೋಡುವಂತಹ ಸಮಯ. ನೇತ್ರಾ ಅವರು ಕೆಂಗೇರಿನಿಂದ, ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂ ಬೆಂಗಳೂರು, ಹೊನ್ನೂರು ಅಲಿ ಅನಂತಪುರ, ಚಂದ್ರಪ್ಪ ಉತ್ತರಹಳ್ಳಿ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ, ನವೋದಯ ನಾಗರಾಜ್, ಸುಬನ್ಕೋರಿ ಹಂಪಸಾಗರ, ಸೋಮಶೇಖರ್ ಶಾಮನೂರು, ಉದಯ್ ಕರ್ಕೇರ, ರೂಪಾ ಪಾಂಡುರಂಗರಾವ್ ಹಾಗೂ ಶಾಂತಾಚಾರ್ ಬಡಿಗೇರ್ ಹರಿಹರ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಏನು ಅಂತ ನೋಡುವಂತಹ ಸಮಯ. ಸರಿಯಾದ ಉತ್ತರ ಪ್ರಶ್ನೆ ಏನಾಗಿತ್ತು ಅಂತಂದರೆ, ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಅಂದರೆ ಸಂಗೀತದ ರಸ್ತೆ ಎಲ್ಲಿದೆ ಅನ್ನೋದು ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಮುಂಬೈ. ಮುಂಬೈ ಬಾಂಬೆ ಅಂತ ಏನು ಕರಿತೀವಿ, ಮುಂಬೈನಲ್ಲಿ ಕೋಸ್ಟಲ್ ರಸ್ತೆ, ನಾರಿಮನ್ ಪಾಯಿಂಟ್ ಮತ್ತು ವರ್ಲಿ ನಡುವೆ ಇರುವಂತಹ ರಸ್ತೆ ಇದು. ಇಲ್ಲಿ 500 ಮೀಟರ್ಗಳಷ್ಟು ಉದ್ದದ ರಸ್ತೆಯ ಮೇಲೆ ವಾಹನಗಳು ನಿರ್ದಿಷ್ಟವಾದ ವೇಗದಲ್ಲಿ ಚಲಿಸಿದಾಗ ರಸ್ತೆಯ ಮೇಲ್ಮೈಯಲ್ಲಿರುವ ವಿಶೇಷವಾದ ವಿನ್ಯಾಸಗಳಿಂದಾಗಿ ಜೈ ಹೋ ಗೀತೆ ಕೇಳಿಸುತ್ತೆ. ಸ್ಲಮ್ ಡಾಗ್ ಮಿಲೇನಿಯರ್ ಚಿತ್ರದಲ್ಲಿರುವಂತಹ ಜೈ ಹೋ ಹಾಡನ್ನು ನೀವೆಲ್ಲರೂ ಕೇಳಿರಬಹುದು. ಎ ಆರ್ ರೆಹಮಾನ್ ರವರ ಸಂಗೀತವಿರುವಂತಹ ಈ ಹಾಡು, ವಾಹನಗಳು ರಸ್ತೆಯ ಮೇಲೆ ಹೋದಾಗ ಈ ಹಾಡು ಕೇಳಿಸುವಂತಹ ವಿನ್ಯಾಸವನ್ನು ಇಲ್ಲಿ ಮಾಡಲಾಗಿದೆ. ಹಾಗೆ ಈ ರಸ್ತೆಯನ್ನು ಮಾಡುವಂತಹ ಉದ್ದೇಶ ಏನು ಅಂತಂದರೆ, ಸ್ಪೀಡ್ ಕಂಟ್ರೋಲ್, ವೇಗವನ್ನು ಮಿತಿಗೊಳಿಸೋದಕ್ಕೋಸ್ಕರ, ಅಂದರೆ ಒಂದು ನಿರ್ದಿಷ್ಟ ವೇಗದಲ್ಲಿ ಹೋದಾಗ ಮಾತ್ರ ಆ ರೀತಿಯ ಸಂಗೀತ ಕೇಳಿಸಬೇಕು, ಆ ರೀತಿ ವಿನ್ಯಾಸ ಮಾಡಲಾಗಿರುವಂತಹ ರಸ್ತೆ ಇದು. ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಮೊದಲನೇ ಪ್ರಶ್ನೆ ಹಾಗೂ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎರಡನೇ ಪ್ರಶ್ನೆ ಕಡೆಗೆ ಹೋಗೋಣ. ಎರಡನೇ ಪ್ರಶ್ನೆ, PMO ಪ್ರಧಾನಮಂತ್ರಿಯವರ ಅಧಿಕೃತ ಕಚೇರಿಯ ನೂತನ ಹೆಸರೇನು? PMO ಅಥವಾ ಪ್ರಧಾನಮಂತ್ರಿಯವರ ಕಚೇರಿಯ ನೂತನ ಹೆಸರೇನು ಅನ್ನೋದು ನಮ್ಮ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಕಳಿಸೋಕೆ ಮತ್ತೆ ಎಂದಿನಂತೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ ಅಂತ ಹೇಳ್ತಾ, ಮುಂದೆ ಬರ್ತಾ ಇದೆ ನಿಸನಿಹಕ್ಕೆ ಬಂದರೆ ಹಾಡು. ಸೋನು ನಿಗಮ್ರವರ ಧ್ವನಿಯಲ್ಲಿ ನಿಮಗೋಸ್ಕರ ಕೇಳಿ, ಎಂಜಾಯ್ ಮಾಡಿ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕೇಳುಗರೆ, ನಿಮ್ಮ ಪ್ರೀತಿಯ ಸಂದೇಶಗಳು ಬಂದು ತಲುಪಿದೆ, ಹಾಗೆ ಉತ್ತರಗಳು ಸಹ ಆಲ್ಮೋಸ್ಟ್ ಉತ್ತರ ಕೊಟ್ಟವರೆಲ್ಲರೂ ಸರಿಯಾದ ಉತ್ತರನೇ ಕೊಟ್ಟಿದ್ದೀರಾ ಅನ್ನೋದು ಸಂತೋಷದ ವಿಷಯ. ಹಾಗಾದರೆ ಸರಿಯಾದ ಉತ್ತರ ಕೊಟ್ಟ ಮೊದಲಿಗರ ಹೆಸರನ್ನು ಓದುವಂತಹ ಸಮಯ. ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ, ಜಗದಾಂಬಿಕಾ ಹಂಸವೇಣಿ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರು, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್, ಶಾವ್ಯ ಹರಿಹರ, ಪ್ರಸನ್ನಕುಮಾರ್ ದಾವಣಗೆರೆ, ಕಾವ್ಯ ಅಶೋಕ್, ಆನಂದ ಆಧೋನಿ, ಎಸ್ಎಂ ಶೋಭಾ ಹಾಸನ, ದೇವಿಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ನೋಬೆಲ್ ಟೈಲರ್ ಮುನಿರಾಬಾದ್ ಡ್ಯಾಂ, ಗುರುರಾಜ ಕುಟುಂಬ ವಿರೂಪಾಕ್ಷಪುರ, ಎನ್ಜಿ ಬಸವರಾಜ್ ಚಿತ್ರದುರ್ಗ, ವಾಣಿಶ್ರೀ ಧಾರವಾಡ. ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದೇಶವನ್ನ ಕಳಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಸರಿಯಾದ ಉತ್ತರ ಹಾಗೂ ಪ್ರಶ್ನೆ ಏನಿತ್ತು ಅಂತ ನೋಡುವ ಸಮಯ. ಹಿಂದಿನ ಪ್ರಶ್ನೆ ಆಗಿತ್ತು ಪಿಎಂಒ ಅಥವಾ ಪ್ರಧಾನಮಂತ್ರಿಯವರ ಕಚೇರಿಯ ನೂತನ ಹೆಸರೇನು ಅನ್ನೋದು ಹಿಂದಿನ ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಸೇವಾ ತೀರ್ಥ. ಈ ಹೆಸರಿನ ಕೆಳಗೆ ಕೆತ್ತಲಾದ ಧ್ಯೇಯವಾಕ್ಯ ನಾಗರಿಕ್ ದೇವೋ ಭವ ಅನ್ನುವಂತಹ ಧ್ಯೇಯವಾಕ್ಯವನ್ನು ಕೆತ್ತಲಾಗಿದೆ. ಸೇವಾ ತೀರ್ಥ ಅನ್ನೋದು ಪ್ರಧಾನಮಂತ್ರಿಯವರ ನೂತನ ಕಚೇರಿಯ ಹೆಸರು. ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ಭಾರತದ ಶಾಸಕಾಂಗ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶಾಸಕರ ಹಾಜರಾತಿಯನ್ನ ದಾಖಲಿಸಲು ಕೃತಕ ಬುದ್ಧಿಮತ್ತೆ ಅಥವಾ ಎಐ ಆಧಾರಿತ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನ ಬಳಸಿದ ಮೊದಲ ರಾಜ್ಯ ಯಾವುದು? ಪ್ರಶ್ನೆ ಮತ್ತೊಮ್ಮೆ. ಭಾರತದ ಶಾಸಕಾಂಗ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶಾಸಕರ ಹಾಜರಾತಿಯನ್ನ ದಾಖಲಿಸಲು ಕೃತಕ ಬುದ್ಧಿಮತ್ತೆ ಅಥವಾ ಎಐ ಆಧಾರಿತ ಫೇಸ್ ರೆಕಗ್ನಿಷನ್ ಅನ್ನ ತಂತ್ರಜ್ಞಾನವನ್ನ ಬಳಸಿದ ಮೊದಲ ರಾಜ್ಯ ಯಾವುದು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡೋದಕ್ಕೆ ಮತ್ತೊಮ್ಮೆ ನಿಮ್ಗೆ ಸಿಗ್ತಾ ಇದೆ ಮತ್ತೊಂದು ಸುಮಧುರ ಹಾಡಿನ ಕಾಲಾವಕಾಶ. ಹಾಡು ಕೇಳ್ತೀ, ಕೇಳ್ತಾ ಕೇಳ್ತಾ ಹಾಗೆ ಸರಿಯಾದ ಉತ್ತರವನ್ನ ಯೋಚನೆ ಮಾಡಿ ಕಳುಹಿಸಿ.

ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮ ಹಿಂದಿನ ಪ್ರಶ್ನೆ, ಎಐ ಜನರೇಟೆಡ್ ಫೇಸ್ ರೆಕಗ್ನಿಷನ್ ಅನ್ನು ಯಾವ ಶಾಸಕಾಂಗ ಸಭೆಯಲ್ಲಿ, ಯಾವ ಯಾವ ರಾಜ್ಯದಲ್ಲಿ ಮೊದಲನೇ ಬಾರಿ ಅಳವಡಿಸಲಾಗಿದೆ ಎನ್ನುವ ಪ್ರಶ್ನೆಯನ್ನು ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡುವ ಸಮಯ. ಸುಧಾ ನಾರಾಯಣ್, ಕೆಹಳ್ಳಿ, ರಾಕೇಶ್ ಹರಿಹರ, ಬಸವೇಶ್ ಪಟೇಲ್ ದಾವಣಗೆರೆ, ಗಂಗು ಪೂಜಾರಿ ಇಂಡಿ, ಸಿದ್ದಲಿಂಗಮೂರ್ತಿ ಸಿರಿಗೆರೆ, ನಾಗರಾಜ್ ಚೌಧರಿ, ಸೋನು ಚಿತ್ರದುರ್ಗ, ರೀತಿ ಎಸ್ ರಾವ್ ಆರ್ಆರ್ ನಗರ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರ, ಗಾಯತ್ರಿ ಧಾರವಾಡ, ಸಿದ್ದು ಗಾವಡೆ ರಾಮನಕೊಪ್ಪ, ವರಲಕ್ಷ್ಮಿ ಪೀಣ್ಯ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿತ್ತು. ಹಾಗೇನೆ ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಪ್ರಶ್ನೆ ಆಗಿತ್ತು, ಭಾರತದ ಶಾಸಕಾಂಗ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶಾಸಕರ ಹಾಜರಾತಿಯನ್ನು ದಾಖಲಿಸಲು ಕೃತಕ ಬುದ್ಧಿಮತ್ತೆ ಅಥವಾ ಎಐ ಆಧಾರಿತ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನ ಬಳಸಿದ ಮೊದಲ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಆಂಧ್ರಪ್ರದೇಶ. ಆಂಧ್ರಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿ ಭಾಗವಹಿಸ್ತಾ ಇರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಯಾರ್ಯಾರ ಹೆಸರನ್ನ ಇನ್ನೂ ಬಂದಿಲ್ಲ ನಿಮ್ಮ ಹೆಸರು ಅಂತ ಬೇಸರದಲ್ಲಿದ್ದೀರಿ, ಅವರೆಲ್ಲ ಉತ್ತರವನ್ನು ಕಳಿಸ್ತಾ ಇರಿ. ಖಂಡಿತವಾಗ್ಲೂ ಸರಿಯಾದ ಉತ್ತರಕ್ಕೆ ನಿಮ್ಮ ಹೆಸರನ್ನ ಓದಲಾಗುತ್ತೆ. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಭಾರತದ ಸಶಸ್ತ್ರ ಪಡೆಗಳ ನೂತನ ಮುಖ್ಯಸ್ಥರು ಯಾರು? ಭಾರತದ ಸಶಸ್ತ್ರ ಪಡೆಗಳ ನೂತನ ಮುಖ್ಯಸ್ಥರು ಯಾರು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸೋಕೆ ಮತ್ತೊಮ್ಮೆ ಸಿಗ್ತಾ ಇದೆ ಇನ್ನೊಂದು ಹಾಡು. ಮತ್ತೊಂದು ಹಾಡು ಮೈನಾ ಚಿತ್ರದ್ದು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:43:05. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ಬಂದು ತಲುಪಿವೆ ಅಂತ ಹೇಳ್ತಾ ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವಂತಹ ಕೇಳುಗರ ಹೆಸರನ್ನು ನೋಡುವ ಸಮಯ. ರಘುನಾರಾಯಣ್ ಅವರು ಬೆಂಗಳೂರಿನಿಂದ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಗೋಪಾಲಕೃಷ್ಣ ಆರ್ ಹರಿಹರ ಬಿಳಿಬಾವಿಯಿಂದ, ಮಂಜುನಾಥ್ ಇಂದರಗಿ, ಸಿದ್ದುಗಾವಡೆ ರಾಮನಕೊಪ್ಪ, ವೇದಶೆಟ್ಟಿ ಕಾಳವರ ಕುಂದಾವರ, ಹರೀಶ್ ಮಲ್ಲೇಶ್ವರ, ರಾಜು ಮಸಲಿ ಸೋಲಾಪುರ್. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿತ್ತು. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ ಹಿಂದಿನ ಪ್ರಶ್ನೆಯಾಗಿತ್ತು, ಭಾರತದ ಸಶಸ್ತ್ರ ಪಡೆಗಳ ನೂತನ ಮುಖ್ಯಸ್ಥರು ಯಾರು? ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಭಾರತದ ಸಶಸ್ತ್ರ ಪಡೆಗಳ ನೂತನ ಮುಖ್ಯಸ್ಥರು ಯಾರು ಅನ್ನೋದು ನಮ್ಮ ಹಿಂದಿನ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಹ್ಮಣಿ. ಲೆಫ್ಟಿನೆಂಟ್ ಜನರಲ್ MS ರಾಜಾ ಸುಬ್ರಹ್ಮಣಿ ಇವರು ಭಾರತದ ಸಶಸ್ತ್ರ ಪಡೆಗಳ ನೂತನ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡಿದ್ರಿ. ಹಾಗಾದರೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ನಿಮಗೋಸ್ಕರ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಬರ್ತಾ ಇರೋ ಕೊನೆಯ ಪ್ರಶ್ನೆ, ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಸ್ಪರ್ಧೆಯಲ್ಲಿ ವಿಜೇತರಾದ ಭಾರತದ ತಂಡದ ನೇತೃತ್ವ ವಹಿಸಿದ್ದವರು ಯಾರು? ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಸ್ಪರ್ಧೆಯಲ್ಲಿ ಭಾರತದ ತಂಡ ಗೆದ್ದಿದೆ. ಈ ತಂಡದ ನೇತೃತ್ವವನ್ನು ವಹಿಸಿದ್ದವರು ಯಾರು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಜಸ್ಟ್ ಮಾತಲ್ಲಿ ಹಾಡು ನಿಮಗೋಸ್ಕರ ಕೇಳಿ, ಎಂಜಾಯ್ ಮಾಡಿ.

ಕೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿರುವಂತಹ ನಮ್ಮ ಕೇಳುಗರ ಹೆಸರನ್ನ ನೋಡುವಂತಹ ಸಮಯ. ಬಿವಿ ಭೂಮಿಕಾ ಬಸವರಾಜ್ ಬೆಂಗಳೂರು, ಎನ್ಜಿ ಬಸವರಾಜ್ ಚಿತ್ರದುರ್ಗ, ಗೀತಾ ಜೋಶಿ ಕಲಬುರ್ಗಿ, ಹೇಮಂತ್ ಕಿರ್ಲೋಸ್ಕರ್ ಲೇಔಟ್ ಬೆಂಗಳೂರು, ಮಂಡಿಕಲ್ ಕೃಪಾ ಉಮೇಶ್ ವಾಸಿಂ ಅಲಿ ಜಗಳೂರು ತಾಲೂಕು, ಗೋಪಾಲ್ ಕೃಷ್ಣ ಆರ್ ಹರಿಹರ, ಡೇವಿಡ್ ಟೇಲರ್ ಮುನಿರಾಬಾದ್ ಡ್ಯಾಂ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಹಿಂದಿನ ಪ್ರಶ್ನೆ ಆಗಿತ್ತು, ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಸ್ಪರ್ಧೆಯಲ್ಲಿ ವಿಜೇತರಾದ ಭಾರತದ ತಂಡದ ನೇತೃತ್ವ ವಹಿಸಿದ್ದವರು ಯಾರು ಅನ್ನೋದು ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ದೀಪಿಕಾ ಕುಮಾರಿ. ಚೀನಾ ವಿರುದ್ಧದ ಚಿನ್ನದ ಪದಕ ಗೆದ್ದ ದೀಪಿಕಾ ಕುಮಾರಿ ಅಂಕಿತಾ ಬಕತ್ ಮತ್ತು ಕುಂಕುಮ್ ಮೊಹೋದ್ ಅವರ ತಂಡದ ನೇತೃತ್ವ ವಹಿಸಿದ್ದು ದೀಪಿಕಾ ಕುಮಾರಿ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ವಿ. ಪ್ರಶ್ನೆಗಳು ನಿಮಗೂ ಸಹ ಇಷ್ಟ ಆಯಿತು, ಕೊಟ್ಟಂತಹ ಮಾಹಿತಿಗಳು ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸುತ್ತಾ, ಈ ಹೊತ್ತಿನ ಪ್ರಸಾರ ಕಾರ್ಯಕ್ರಮಕ್ಕೆ ಟಾಟಾ ಬಾಯ್ ಬಾಯ್ ಹೇಳುವಂತಹ ಸಮಯ. 4 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮೊಂದಿಗೆ ಜೊತೆಯಾಗಿದ್ದು ಆರ್ಜಿ ಸಿಂಧು. ಕೊನೆಯ ಹಾಡು ಬರ್ತಾ ಇದೆ ಉದಿತ್ ನಾರಾಯಣ್ ರವರ ಧ್ವನಿಯಲ್ಲಿ. ಅಭಿ ಚಿತ್ರದ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ನಮಸ್ಕಾರ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: साथ जुड़ने के लिए और हम सभी को प्रेरित करने के लिए। आई होप आपका एक्सपीरियंस भी बहुत अच्छा रहा होगा आज यहाँ।
1: धन्यवाद विनीता जी, यहाँ पहली बार तो मुझे बुलाने के लिए। और ये
2: ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ನಿತ ಮಾಡುವ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಈಗ ಸಮಯ 5:20. ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ವಿಜಯ್ ಪ್ರಕಾಶ್ ಇವರ ಧ್ವನಿಯಲ್ಲಿರುವ ಬಚ್ಚನ್ ಚಿತ್ರದ ಗೀತೆ. ಕವಿರಾಜ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹರಿಕೃಷ್ಣ.

ವಿ ಹರಿಕೃಷ್ಣ ಇವರ ಸಾಹಿತ್ಯ ಸಂಗೀತದಲ್ಲಿ ವಿಜಯ ರಾಘವೇಂದ್ರ ಹಾಗೂ ವಿಜಯ್ ಶಂಕರ್ ಇವರ ಧ್ವನಿಯಲ್ಲಿ ಫೇರ್ ಆ್ಯಂಡ್ ಲವ್ಲಿ ಚಿತ್ರದ ಗೀತೆಯನ್ನು ಕೇಳಿದ್ದೀರಲ್ಲ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಫಾರ್ಚುನರ್ ಚಿತ್ರದ ಗೀತೆ.

0: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
2: ಶರಣರ ಸತ್ಯಾನುಸಂಧಾನದ ಸರಣಿ.
0: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
1: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
0: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
2: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಕೇಳೋಣ ಇಷ್ಟಕಾಮ್ಯ ಚಿತ್ರದ ಗೀತೆ. ಯೋಗರಾಜ್ ಭಟ್ಟಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅಜನೀಶ್ ಲೋಕನಾಥ್.

ಲವ್ ಯು ರಚ್ಚು ಚಿತ್ರದ ಗೀತೆಯನ್ನು ಸಿದ್ ಶ್ರೀರಾಮ್ ಹಾಗೂ ಸುಪ್ರಿಯಾ ರಾಮ್ ಇವರ ಧ್ವನಿಯಲ್ಲಿ ಕೇಳಿದಿರಲ್ಲ. ನಾಗಾರ್ಜುನ ಶರ್ಮ ಇವರ ಗೀತ ರಚನೆಗೆ ಸಂಗೀತ ನೀಡಿದವರು ಮಣಿಕಂಠ ಕದ್ರಿ. ಬನ್ನಿ ಮುಂದಿನ ಗೀತೆ ಕೇಳೋಣ. ಅರ್ಜುನ್ ಜನೆಯವರ ಸಂಗೀತ, ಶಶಾಂಕ್ ಇವರ ಸಾಹಿತ್ಯದಲ್ಲಿ ಲವ್ 360 ಚಿತ್ರದ ಗೀತೆ. ಕೇಳಿಬರುವ ಧ್ವನಿ ಸಿದ್ ಶ್ರೀರಾಮ್.

ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ.

0: ಯುವವಾಣಿ ಕೇಳುವಂತಹ ಎಲ್ಲ ಯುವ ಮಿತ್ರರಿಗೆ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ರಾಯಚೂರು.
2: ಎದೆ ತುಂಬಿ ಹಾಡಿದೆನು ಅಂದು ನಾನು
1: ಹಾಡು ಹಕ್ಕಿಗಳ ಭಾವಭಂಡಿ
3: ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು.
1: ಗಾಯಕರ ಜೊತೆ ಬದುಕಿನ ಕತೆ
4: ಯಾವ ಹಾಡ ಹಾಡಲಿ
1: ಭಾಗವಹಿಸಿದವರು
5: ಯುವ ಗಾಯಕಿ ಪ್ರಭಾ ಕೆವಿ

0: ಪ್ರಸ್ತುತಿ ವೆಂಕಟೇಶ್ ಹೋಗಾರ್.
1: ಆತ್ಮೀಯ ಯುವ ಸ್ನೇಹಿತರೆ, ಇವತ್ತಿನ ಹಾಡು ಹಕ್ಕಿಗಳ ಭಾವಬಂಡಿ ಇದು ಹಾಡುಗಾರರ ಜೀವನದ ಕಥೆಯನ್ನು ಹೇಳುವಂಥ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯುವ ಗಾಯಕಿ ಪ್ರಭಾ ಕೆವಿ ಅಂತೇಳಿ ಇದ್ದಾರೆ. ಪ್ರಭಾ ಅವರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ತುಂಬ ಧನ್ಯವಾದಗಳು ಸರ್, ತುಂಬ ಖುಷಿ ಆಗ್ತಿದೆ ಇಲ್ಲಿಗೆ ಬಂದು.
1: ಪರಿಚಯವನ್ನು ನೀವು ಹೇಳೋದಾದರೆ ಏನು ಹೇಳ್ತೀರಿ?
2: ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಭಾ ಕಂಬಾರ್. ನನ್ನ ತಾಯಿಯ ಹೆಸರು ಗೀತಾ. ನನ್ನ ತಂದೆಯ ಹೆಸರು ವೀರಭದ್ರಪ್ಪ ಕಂಬಾರ್. ಮೊದಲ ತೊದಲ ನುಡಿಯಲ್ಲೇ ರಾಗ ಕೇಳಿದ್ದು ನನ್ನ ತಂದೆ ತಾಯಿ. ಆ ರಾಗಕ್ಕೆ ಜೀವ ತುಂಬಿ ಗುರಿ ತೋರಿಸಿದ್ದು ನನ್ನ ಗುರುಗಳು. ಮಾತುಗಳು ಮೂಡುವ ಮೊದಲೇ ನನ್ನ ರಾಗಗಳು ಬೆಳೆದಿದ್ದವು. ಚಿಕ್ಕ ಬಾಯಿಂದಲೇ ಗಾನದ ಹೂವೊಂದು ಅರಳಿತ್ತು. ನಡೆದ ಪ್ರತಿ ಪುಟ್ಟ ಹೆಜ್ಜೆಯಲ್ಲಿ ಸಂಗೀತವೇ ನನ್ನ ಸಾಥಿಯಾಗಿತ್ತು. ನಾದದ ಮಡಿಲಲ್ಲಿ ಬೆಳೆದು ಸ್ವರಗಳಲ್ಲಿ ಪ್ರೀತಿ ಕಾಣ್ತಾ ಇದ್ದೆ. ಅಂಚೂ ಅರಿಯದ ಬಾಲ್ಯದಲ್ಲಿ ಸಂಗೀತವೇ ನನ್ನ ಮೌನದ ಮಾತಾಗಿತ್ತು. ನನ್ನ ನಿದ್ದೆಗೂ ಲಾಲಿಸಿತ್ತು, ನನ್ನ ಕನಸಿಗೆ ತೋರುವ ದಾರಿಯಾಗಿತ್ತು. ಚಿಕ್ಕ ಪಾದಗಳು ವೇದಿಕೆಗೆ ಮುನ್ನೋಡಿದಾಗ ಮೈಕ್ ಹಿಡಿಯುವ ಕೈಯಗಳು ನನ್ನ ತಂದೆಯದಾಗಿತ್ತು. ಆದರೆ ಹಾಡು ನನ್ನದೇ. ನನ್ನ ತಂದೆ ಹಾಡಿದ ಬ್ರಹ್ಮಮುರಾರಿಸು ಪದ್ಯ ನನ್ನ ಹೃದಯದಲ್ಲಿ ಶಾಶ್ವತವಾದ ಗಾಥೆ. ಅವನ ಮೊದಲ ಗಾನವೇ ನನ್ನ ಪ್ರಥಮ ಗುರುಪದ. ನಾನು ನಿದ್ರೆ ಮಧ್ಯೆ ಜಾರ್ಕೊಂಡಾಗ ಹಾಡು ನಿಂತ ಸ್ಥಳದಿಂದಲೇ ನನ್ನ ಕಂಠ ತಾನೇ ಮುಗಿಸ್ತಿತ್ತು. ಅವನ ಕನಸು ನನ್ನ ಕನಸು, ನನ್ನ ತಂದೆ ತಾಯಿಯ ಪ್ರೇರಣೆ ನನ್ನ ಗುರಿ. ಹೌದು, ವೃತ್ತಿಯಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್. ಗುರಿ ಎರಡಾಗಿರಬಹುದು, ಆದರೆ ಸಂಗೀತ ನನ್ನ ಜೀವ, ನನ್ನ ಬಾಳಿನ ಅನಂತ ನಾದ.
1: ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಅಪ್ಪನೇ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದ, ಅಮ್ಮ ನಿನ್ನ ತೊದಲ ನುಡಿಗಳನ್ನೇ ಹಾಡುಗಳನ್ನಾಗಿ ಮಾಡ್ಕೊಂಡಿದ್ದು. ಮತ್ತೆ ಎಲ್ಲೆಲ್ಲಿ ಓದಿದ್ದೀರಿ, ಏನು ಹೇಳಿ?
2: ನಾನು ಸೆಂಟ್ ಜೀಸಸ್ ಸ್ಕೂಲಲ್ಲಿ ಓದಿದ್ದೀನಿ, ಆಮೇಲೆ ಪ್ರಮಾಣ ಪಿ ಯು ಕಾಲೇಜಲ್ಲಿ ಸೈನ್ಸ್ ಓದಿದ್ದೀನಿ, ಆಮೇಲೆ ಎಸ್ ಎಲ್ ಎನ್ ಕಾಲೇಜಲ್ಲಿ ಇಂಜಿನಿಯರಿಂಗ್

0: ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ.
1: ಎಲ್ಲವೂ ಸಂಗೀತಕ್ಕೆ ವಿರುದ್ಧವಾದಂಥ ಕೋರ್ಸ್.
0: ಅದು ಯಾಕೆಂದರೆ ನಮ್ಮ ಸೊಸೈಟಿನೇ ಆ ಥರ ಅಲ್ಲ ಸರ್, ನಾವು ಏನಾದರೂ ಒಂದು ಫಸ್ಟ್ ಒಂದು ಡಿಗ್ರಿ ತೊಗೊಂಡು ಆಮೇಲೆ ಸಂಗೀತದಲ್ಲಿ ಏನಾದರೂ ಮಾಡು ನೀನು ಅಂತ ನಮ್ಮ ಮನೆಯಲ್ಲಿ. ಯಾಕಂದರೆ ಎಲ್ಲಿ ಹೋದಲ್ಲಿ ಏನು ಓದಿದ್ಯಾ ಅಂತಂದರೆ, ನಾವು ಜಸ್ಟ್ ಸೈನ್ಸ್ ಓದಿದ್ದೀನಿ, ಬಿ ಎ ಮಾಡಿದ್ದೀನಿ, ಕಾಮರ್ಸ್ ಮಾಡಿದ್ದೀನಿ ಅನ್ನೋಕ್ಕಿಂತನೂ ಒಳ್ಳೆ ಒಂದು ಡಿಗ್ರಿ ತಗೋ, ಇಂಜಿನಿಯರಿಂಗ್ ಮಾಡೋ. ಆಮೇಲೆ ನಮ್ಮ ತಂದೆನೂ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರು, ಮೆಕ್ಯಾನಿಕಲೆಲ್ಲ ಇದ್ರು ಅವರು. ಸೊ ಹುಡುಗಿರು ಯೂಶಲಿ ತೊಗೊಳ್ಳಲ್ಲ ಆ ಬ್ರಾಂಚ್ ಅಂದರು, ನಾನು ಅದನ್ನೇ ತೊಗೊಂಡೆ. ಆದರೆ ನಂತರ ಸಾಫ್ಟ್ವೇರಲ್ಲಿ ಕೋರ್ಸ್ ಮಾಡಿಕೊಂಡು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ, ಬೆಂಗಳೂರಲ್ಲಿ ಇರ್ತೀನಿ ಸರ್.
1: ಅಮ್ಮ ಏನು ಮಾಡ್ತಾರೆ?
0: ಅಣ್ಣನೂ ಸಾಫ್ಟ್ವೇರ್ ಇಂಜಿನಿಯರು, ಅವನು ಮೆಕ್ಯಾನಿಕಲ್ ಇಂಜಿನಿಯರಿಂಗೇ ಮಾಡಿದ್ದಾನೆ. ಸೊ ನಾನು ಅವನ ಥರನೇ. ಆ್ಯಂಡ್ ಅಮ್ಮ ಆನಂದ್ ಪಿಯು ಕಾಲೇಜಲ್ಲಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರು. ಒಂದು 2 ವರ್ಷ ಆಯಿತು ನಮ್ಮ ತಂದೆ ತೀರ್ಕೊಂಡು, ಅವರು ತೀರ್ಕೊಂಡ್ಮೇಲೆ ನಮ್ಮ ಅಮ್ಮ ಕೆಲಸ ಮಾಡೋದು ಬಿಟ್ಟರು, ಪೂರ್ತಿ ನಂಗೆ ಸಾಥಿಯಾಗಿ ಸಂಗೀತದಲ್ಲೇ ಇದ್ದಾರೆ ಇವಾಗ.
1: ಒಂದು ಹಾಡು ಹಾಡೋದ್ರೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಂಡು ಯಾವ್ದು ಹಾಡ್ತೀರಿ? ಹಾಡು

0: ಕಲ್ತಿರುವಂಥದ್ದು
1: ನಾನು
0: ಕ್ಲಾಸಿಕ್?
1: ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ. ಜೂನಿಯರ್ ಹಾಗೂ ಸೀನಿಯರ್ ಮುಗಿಸಿದ್ದೀನಿ. ಅದರಲ್ಲಿ ಸಣ್ಣವಳಿದ್ದಾಗಿಂದ ಜೂನಿಯರ್ ಸಂಗೀತದೆಲ್ಲ ಅಭ್ಯಾಸ ಆಗಿತ್ತು.
0: ಎಷ್ಟು ವರ್ಷದಿಂದ ಆಡ್ತಾ
1: ನಾನು
0: ಇದ್ದಾರೆ?
1: ಯಾವಾಗ ಮಾತಾಡೋಕೆ ಶುರು ಮಾಡಿದೆ ಅವಾಗಿಂದ ಹಾಡಲ್ಲೇ ಎಲ್ಲ ಕಮ್ಯುನಿಕೇಟ್ ಮಾಡೋದು ಸರ್.
0: ಅಂದ್ರೆ ಯಾಕೆ ನಿಮಗೆ ಅಷ್ಟು ಇಂಟ್ರೆಸ್ಟ್, ಅಂದ್ರೆ ಅಪ್ಪ ಅಮ್ಮನ ಇಂಟ್ರೆಸ್ಟ್?
1: ಅದೇನೋ ಗೊತ್ತಿಲ್ಲ ಸರ್, ಅಂದ್ರೆ ನಮ್ಮ ಮನೇಲಿ ಹಾರ್ಮೋನಿಯಂ ಇತ್ತು, ನನ್ನ ಜನಗಣಮನ ಬರ್ತಿತ್ತಲ್ಲ ಸಣ್ಣವರಿದ್ದಾಗ, ಸೊ ಅದನ್ನ ವಿತೌಟ್ ಏನು ಟ್ರೈನಿಂಗ್ ಇಲ್ದೇನೆ ಬಾರಿಸ್ಬಿಡ್ತಿದ್ದೆ. ಯಾವ ಶ್ರುತಿಯಲ್ಲಿ ಕೊಟ್ರೆ ಆ ಶ್ರುತಿಯಲ್ಲಿ, ನಂಗೇನು ಈ ಸ್ವರ ಈ ಸ್ವರ ಅಂತ ಗೊತ್ತೇ ಇರಲಿಲ್ಲ, ಜಸ್ಟ್ ಟ್ಯೂನ್ ಬಾರಿಸ್ತಾ ಹೋಗ್ಬಿಡ್ತಿದ್ದೆ. ಅಂಡ್ ಏನ್ ಕಲ್ಸಿದ್ರು ಶ್ರುತಿಯಲ್ಲಿ, ಕೆಲವೊಬ್ರಿಗೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ಆದ್ರೆ ಶ್ರುತಿಯಲ್ಲಿ ಹಾಡಕ್ ಬರಲ್ಲ ಅವರಿಗೆ. ನಂಗೆ ಹೆಂಗಂದ್ರೆ ಏನ್ ಕೇಳಿದ್ರು ಕಲ್ಸಿದ್ರು ಶ್ರುತಿಯಲ್ಲಿ ಹಾಡ್ ಬಿಡ್ತಿದ್ದೆ, ಸ್ವಲ್ಪ ತಾಳ ಹೆಚ್ಚು ಕಮ್ಮಿ ಇರ್ತಿತ್ತು, ಬಟ್ ನಂಗೆ ಹಾಡಕ್ ಬರ್ತಿದೆ ಅಂತ ಅವ್ರಿಗೆ ಗೊತ್ತಾಗಿ ನನ್ನ ಸಲುವಾಗಿ ಅವ್ರು ಕಲಿಯಕ್ ಶುರು ಮಾಡಿದ್ರು. ಅವ್ರು ಕಲ್ತು ನನಗ್ ಕಲ್ಸಿದ್ರು. ಒಂದು 14 ವರ್ಷ ಮೇಲಾಗಿರ್ಬೇಕು ಸರ್. ಇವಾಗ ಒಂದು 5-6 ವರ್ಷ ಇದ್ದಾಗಿಂದ ಕಲಿತಿದ್ದೀನಿ ಸರ್.
0: ಹೌದು
1: ಸರ್, ಕ್ಲಾಸಿಕಲ್ ತುಂಬಾ ಒಲವು. ಯಾವಾಗ ಯಾವ ಟೈಮಲ್ಲಿ ಆದ್ರೂ ರಾಗ ಹಾಡೋದು ಮನ್ಸಿಗೆ ಶಾಂತಿ ಕೊಡುತ್ತೆ. ಆಮೇಲೆ ಅದು ಕಲಿಯೋದ್ರಿಂದ ಎಷ್ಟೊಂದು ನಂಗೆ ಗೊತ್ತಿಲ್ಲಲ್ಲ ಅಂತ ನಂಗೆ ಅರಿವಾಗುತ್ತೆ. ಆಮೇಲೆ ನನ್ನ ಸಂಗೀತ ಹಾಡೋ ರೀತಿ ಶೈಲಿ ಎಲ್ಲ ಇಂಪ್ರೂವ್ ಆಗುತ್ತೆ.
0: ಗುರುಗಳು ಯಾರು ನಿಮಗೆ, ಏನಾದರೂ ಕಲ್ತಿದ್ದೀರಿ?
1: ಹಾಂ, ಪಂಡಿತ್ ನಾರಾಯಣ್ ಡಗೆ ಅವ್ರ ಹತ್ರ ಶುರು ಮಾಡಿದ್ದೆ ನಾನು ರಾಯಚೂರಲ್ಲಿ. ಅವ್ರ ಹತ್ರನೇ ತುಂಬ ವರ್ಷ ಕಲ್ತಿದ್ದೀನಿ, ಇವಾಗಲೂ ಯಾವಾಗಾದರೂ ಹೋಗಿ ಕಲಿತಾ ಇರ್ತೀನಿ. ಆಮೇಲೆ ನಂತರ ಕರಿಯಪ್ಪ ಮಾಸ್ಟರ್ ಅವರು, ರಾಗಿಣಿ ಮೇಡಮ್ ಅವ್ರ ಹತ್ರ. ಹಾಂ ಸರ್, ಸೊ ಅವ್ರ ಹತ್ರನೂ ಕೆಲವೊಂದೆಲ್ಲ ಗೀತೆಗಳು ಎಲ್ಲ ರಾಗಗಳೆಲ್ಲ ಕಲ್ತಿದ್ದೀನಿ. ನಂತರ ರಮೇಶ್ ಕುಲಕರ್ಣಿ ಸರ್ ಅಂತ ಗುಲ್ಬರ್ಗದಲ್ಲಿ ಇರ್ತಾರವರು, ಅವ್ರ ಹತ್ರ ಕಲಿತಿದ್ದೀನಿ ಇವಾಗ. ಅಂಡ್ ಭೂಮಿಕಾ ಕೌಂಡಿನ್ಯ ಅಂತ ಕರ್ನಾಟಕ ಸಂಗೀತನೂ ಕಲ್ತಿದ್ದೀನಿ.
0: ಓ, ಅಂದ್ರೆ ಹಿಂದೂಸ್ತಾನಿ ಮತ್ತೆ
1: ಕರ್ನಾಟಕ
0: ಯಾವಾಗಿಂದ ಆರಂಭ ಮಾಡಿದ್ರು?
1: ಒಂದು 2-3 ವರ್ಷ ಆಯ್ತು ಸರ್. ಇವಾಗ ತುಂಬಾ ಜನ ಏನಂದ್ರೆ ಕರ್ನಾಟಕ ಕಲ್ತ್ಬಿಟ್ರೆ ಹಿಂದೂಸ್ತಾನಿ ಹಾಡಕ್ಕಾಗಲ್ಲ, ಹಿಂದೂಸ್ತಾನಿ ಕಲ್ತ್ರೆ ಕರ್ನಾಟಕ ಹಾಡಕ್ಕಾಗಲ್ಲ ಅಂತಾರ. ಬಟ್ ಕೆಲವೊಂದು ಗಮಕಗಳು ಇರ್ತವೆ, ಅವು ನಾನು ಕೆಲವೊಂದು ಹಾಡದಲ್ಲಿ ಕೇಳ್ತೆ ಸರ್. ಆದ್ರೆ ಹಿಂದೂಸ್ತಾನಿ ಕಲ್ತವ್ರಿಗೆ ಗಮಕ ಬರಲ್ಲ, ಕರ್ನಾಟಕ ಸಂಗೀತ ಕಲ್ತ್ರೇನೆ ಕೆಲವೊಂದು ಗಮಕ ಬರೋದು. ಸೊ ಆ ಗಮಕಗಳನ್ನ ಕಲಿಯಕ್ಕೆ, ಅದು ಹೆಂಗ್ ಹಾಡ್ತಾರೆ ಏನಿಲ್ಲ ತಾಳ ಕಲಿಯಕ್ಕೆ, ಸೊ ಕರ್ನಾಟಕ ಶುರು ಮಾಡ್ತಾರೆ. ಭೂಮಿಕಾ ಕೌಂಡಿನ್ಯ ಅಂತ ಮೈಸೂರವರು.
0: ಯಾಕೆಂದ್ರೆ ಕ್ಲಾಸಿಕಲ್ ಅಲ್ಲಿ ನಿಮ್ಗೆ ಸ್ವಲ್ಪ ಗ್ರಿಪ್ ಇರೋದ್ರಿಂದ ನಮ್ ಕೇಳುಗರಿಗೆ ಒಂದು ಚೋಟ ಕಾಯಲ್ ಬಡ ಕಾಯಲ್ ಇದ್ರೆ ಹಾಡು.

0: ಟ್ರಿಪ್ಪಿದೆ ಸರ್ ಅಂತ ಹೇಳೋದ.
1: ತುಂಬಾ ಹಾಡುಗಳು ಬರ್ತವೆ ಇವಾಗ. ಸೊ ಸರ್, ಇವಾಗ ಕರ್ನಾಟಕ ಸಂಗೀತಕ್ಕೆ ಬಂದ್ರೆ ಮಿಶ್ರ ಜಾತಿ ತ್ರಿಪುಟ ತಾಳ ಅಂತ ಹೇಳ್ತಾರೆ, ಬೇರೆ ಬೇರೆ ತಾಳ ಬರ್ತವೆ. ಈಗ ಒಂದು ಕಂಪೋಸಿಷನ್ ಕೇಳಿದ್ವಿ.

ಸೊ ಇದು ಎಲ್ಲೇ ಹೋಗಿ ಹೆಂಗೆ ಅಂದ್ರೆ ನಾವು ತಾಳ ಹೆಂಗೆ ಹೋದ್ರು ಮತ್ತೆ ಮ ಗ ಸನಿ ದರಿ ಒಂದೊಂದು ಬೀಟ್ ಬಿಟ್ಟು ತಗೊಳ್ಳೋದಿದೆ ಸರ್ ಮ ಗ ಸನಿ ದರಿ ಸ ನಿ ದ ಮ ದ ನಿ ಸೊ ಇವೆಲ್ಲ ಕೆಲವೊಂದು ಗೊತ್ತಾಗಲ್ಲ.

0: ಸ್ವಲ್ಪ ಕರ್ನಾಟಕ ಶೈಲಿ ಬರುತ್ತೆ ಸರ್.
1: ಹಿಂದೂಸ್ತಾನಿ ಸಾಫ್ಟ್ ಆಗಿ ಅರ್ಥ ಆಗುತ್ತೆ. ಕರ್ನಾಟಕದಲ್ಲಿ ಸ್ವಲ್ಪ ಆಲಾಪಗಳು,
0: ಸ್ವಲ್ಪ ಗಮಕಗಳು.
1: ಸಾಫ್ಟ್ವೇರ್ ಇಂಜಿನಿಯರ್ ನೀವು ಓದಿದ್ದೆಲ್ಲ ವಿಭಿನ್ನ.
0: ಹೌದು,
1: ಆ ಕಡೆ ಕಲಾ ವಿಭಾಗನೂ ಅಲ್ಲ, ಎಲ್ಲವೂ ಸೈನ್ಸ್, ಆಮೇಲೆ ಇಂಜಿನಿಯರಿಂಗ್, ಈಗ ಸಾಫ್ಟ್ವೇರ್ ಇಂಜಿನಿಯರ್ ಬೇರೆ. ಹೆಂಗೆ ವರ್ಕ್ ಮತ್ತೆ ಸಂಗೀತ ಹೇಗೆ
0: ಸರ್? ಕೆಲವೊಂದ್ಸರಿ ನಾನು ವರ್ಕಲ್ಲಿ ಏನು ಹೇಳ್ಕೊಡ್ತಿರ್ತಾರೆ ಅದನ್ನು ಸಂಗೀತದಲ್ಲಿ ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಟೈಮ್ ಸರಿಯಾಗಿ ಮಾಡೋದು, ಅಥವಾ ಈಗ ನಮ್ಮ ಸಾಫ್ಟ್ವೇರಲ್ಲಿ ಡೆಡ್ಲೈನ್ಸ್ ಇರ್ತವೆ. ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಒಂದೇ ದಿನದಲ್ಲಿ ಮಾಡಬೇಕು, ಎರಡೇ ದಿನದಲ್ಲಿ ಮಾಡಬೇಕು, ಅಥವಾ ನಾವು ಮಾಡಿಲ್ಲಂದ್ರೂ ಮಾಡ್ತಿದ್ದೀವಿ ಅಂತ ಹೆಂಗೆ ಹೇಳೋದು, ಅಥವಾ ಅದನ್ನು ನಾವು ಹೆಂಗೆ ಕನ್ವೆ ಮಾಡೋದು? ಅಂದರೆ ಗಿವ್ ಅಪ್ ಮಾಡೋ ಬದಲು ನೀ ಹೆಂಗಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕು ನಾನು ಮಾಡ್ತಿದ್ದೀನಿ ಅಂತ, ಇಲ್ಲಾಂದರೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ ಅವರು. ಸೊ ಅವೆಲ್ಲ ನನ್ನ ಸಂಗೀತದಲ್ಲಿ ಅಳವಡಿಸ್ಕೊಳ್ಳೋದು. ಅಂದರೆ ಯಾವುದು ಈಸಿಯಾಗಿ ಬರೋದಿಲ್ಲ, ಯಾವುದೋ ಒಂದು ಗಮಕ ಬರ್ತಾ ಇಲ್ಲ ನನಗೆ. ಸೊ ಅದನ್ನು ನಾನು ಗಿವ್ ಅಪ್ ಮಾಡೋ ಬದಲು ಆ ಟೈಮಲ್ಲಿ ಹೆಂಗೆ ಕವರ್ ಮಾಡ್ಕೋಬೇಕು, ಏನಿಲ್ಲ, ಆಮೇಲೆ ಟೈಮಿಗೆ ಬೆಲೆ ಕೊಡೋದು, ಎಲ್ಲ ಹಂಗೆ ರಿಲೇಟ್ ಮಾಡ್ಕೋತಿರ್ತೀನಿ ಸರ್.
1: ಹೇಳ್ಕೊಳ್ಳೋಕೆ ಭಾಳ ಈಸಿ, ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಮಗ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕೆ ಭಾಳ ಈಸಿ. ಬಟ್ ಅದು ಮಾಡುವವರಿಗೆ ಭಾಳ ದೊಡ್ಡ ಸವಾಲುಗಳಿರ್ತವೆ, ಟಾಸ್ಕ್ಸ್ ಇರ್ತವೆ. ನೀವು ಹೇಳಿದ್ರೆ ಇಂಥವುಗಳನ್ನು ನಿಭಾಯಿಸುವಾಗ ಸಂಗೀತ ನಿಮಗೆ ಉಪಯೋಗ ಆಗಿದೆಯಾ?
0: ಏನೇ ಪ್ರೆಷರ್ ಇದ್ರು ಅಂದ್ರೆ ಬರೀ ಸಾಫ್ಟ್ವೇರ್ ಅಂತಲ್ಲ, ಏನೋ ನಮ್ಮ ಅಮ್ಮನ ಜೊತೆ ಜಗಳ ಆಡಿದೆ ಅಥವಾ ಯಾರೋ ಬೈದ್ರು ಏನೋ ಅಂದ್ರು ಅಂದ್ರು ಒಂದ್ ರಾಗ ಹಾಡ್ಬಿಟ್ರೆ, ಆ ಟೈಮಿಗೆ ತಕ್ಕಂಗೆ ಒಂದ್ ರಾಗ ಹಾಡ್ಬಿಟ್ರೆ ಎಲ್ಲ ಮರ್ತು ಹೋಗ್ಬಿಡುತ್ತೆ. ಸುಮ್ನೆ ಒಂದ್ ಸ್ವಲ್ಪ ಸಾ ಹಚ್ಬಿಟ್ರೆ ಸಾಕು, ಎಲ್ಲ ನಂದು ಪಾವನಾದಂಗೆ ಆಗ್ಬಿಡುತ್ತೆ ಸರ್.
1: ಸಂಗೀತ ನಿಮ್ಮ ಓದಿಗೆ ಪೂರಕವಾಯ್ತೋ ಸ್ವಲ್ಪ ಕಠಿಣ ಆಯ್ತೋ?
0: ನಂಗೇನಿಸ್ತಾರೆ ವಿರುದ್ಧ ಇದೆ ಸರ್ ಅದು ಎಲ್ಲರೂ ಹೇಳೋದಕ್ಕೂ. ಫೋಕಸ್ ಮಾಡೋದು ಕಲಿತೀವಿ, ಯಾಕಂದ್ರೆ ನಾನೇನು ಮಾಡ್ಬೇಕು, ಈಗ ಸಂಗೀತಗಾರ ಅಂದರೆ ಬರೀ ನಾವು ಹಾಡೋದಷ್ಟೇ ಅಲ್ಲ, ನಾವು ಹಾಡಬೇಕಾದ್ರೆ ಈಗ ನಾನು ಧಾದಿಂದ ಅಂತ ತಬ್ಲ ಒಂದು ಕಡೆ ಓಡ್ತಿರುತ್ತೆ, ನಾನು ಅದಕ್ಕೆ ಆ ತಾಳ ಅಂದರೆ ಒಂದು 16 ಮಾತ್ರದ ಸೈಕಲ್ ಇರುತ್ತೆ, ಆ ಸೈಕಲ್ದಲ್ಲೇ ನಾನು 9ನೇ ಮಾತ್ರಕ್ಕೆ ತೊಗೋಬೇಕು ಅಂದರೆ ಏನೇ ಹಾಡಿದ್ರು ಮತ್ತೆ 9ನೇ ಮಾತ್ರಕ್ಕೆ ತೊಗೋಬೇಕು. ಸೊ ನನ್ನ ಲಕ್ಷ್ಯ ನಾ ಆಲಾಪ ಮಾಡೋ ಕಡೆ ಇರುತ್ತೆ. ಈಗ ಆಲಾಪ ಅಂದರೆ ನಮ್ದು ಇಮ್ಯಾಜಿನೇಷನ್ ಸರ್, ಕಲ್ಪನಾವಾಗಿ ಹಾಡೋದು. ಅದು ಒಂದು 7 ಸ್ವರದಲ್ಲಿ ಏನು ಕಲ್ಪನೆ ಆಗುತ್ತೋ ಎಲ್ಲ ಮಾಡ್ತಾ ಇರಬೇಕು, ಮತ್ತೆ 9ನೇ ಮಾತ್ರಕ್ಕೆ ಬಂದು ಹಾಡ್ಬೇಕು ನಾವು ವಾಪಸ್. ಸೊ ಅದು ನಮ್ದು ಎರಡು ಕಡೆ ಧ್ಯಾನ ಇರುತ್ತೆ. ಆಮೇಲೆ ಇನ್ನೊಂದು ಕಡೆ ಯಾರೋ ಆಡಿಯನ್ಸ್ ನೋಡ್ತಿದಾರೆ ಅಂದ್ರೆ ಅವ್ರಿಗೆ ಇಷ್ಟ ಆಗ್ತಿದ್ದಾನೆ ಇಲ್ಲ ಅಂತ ನೋಡ್ಬೇಕು, ಅವ್ರಿಗೆ ಇಷ್ಟ ಆಗೋ ತರ ನಾವು ಕೊಡ್ಬೇಕು ಔಟ್ಪುಟ್. ಸೊ ಆಮೇಲೆ ನಾವ್ ಹೆಂಗ್ ಆಡ್ತಿದ್ದೀವೋ, ನಾವೆಲ್ಲಾದ್ರೂ ತಪ್ತಿದೀವೋ, ಹೈ ಪಿಚ್ ಹೋಗ್ತಿದ್ದೀನೋ, ಲೋ ಪಿಚ್ ಹೋಗ್ತಿದ್ದೀನೋ, ಇದೆಲ್ಲದ್ರ ಮಧ್ಯೆ ನಾನು ದೇವ್ರ ನೆನ್ಸ್ಕೋತಿದ್ದೀನೋ ಇಲ್ಲೋ, ಭಕ್ತಿ ಪೂರ್ವಕ ಹಾಡ್ತಿದ್ದೀನೋ ಇಲ್ಲೋ, ಭಾವನೆ ಬರ್ತಿದ್ದೀನಲ್ಲ, ಇವೆಲ್ಲ ಕಡೆ ಫೋಕಸ್ ಮಾಡೋ ಸಲುವಾಗಿ ಫೋಕಸ್ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಿಗೆ ಆಗುತ್ತೆ. ಆಮೇಲೆ ನಾವು ಅನಾವಶ್ಯಕ ಯಾವ್ದ್ರಲ್ಲೂ ಬೀಳಲ್ಲ. ಈಗೇನೋ ಟೀಚರ್ ಹೇಳ್ಕೊಡ್ತಿದ್ದಾರೆ ಅಂದ್ರೆ ನಮ್ದು ಅಲ್ಲೇ ಯೂಶಲಿ ಫೋಕಸ್ ಅಲ್ಲೇ ಹೋಗ್ಬಿಡ್ತಿತ್ತು ಸರ್, ಬೇರೆ ಕಡೆ ಎಲ್ಲೂ ಹೋಗಲ್ಲ. ಆಮೇಲೆ ಹೆಂಗಂದ್ರೆ ನಂಗೆ ಎಷ್ಟು ಸಂಗೀತದಲ್ಲಿ ಅದಿದ್ದು ಕೆಲಸ ಇರ್ತಿತ್ತಂದ್ರೆ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಕ್ಕೆ ಟೈಮ್ ಇಲ್ಲ, ಮೂವಿ ನೋಡೋಕ್ಕೆ ಟೈಮ್ ಇಲ್ಲ ಅಂದ್ರೆ ಒಂದು ಬಾಲಕ ಬಾಲಕಿ ಯಾರ್ಯಾದ್ರೂ ಅವ್ರು ಕೆಡೋ ಚಾನ್ಸಸ್ಸು ಇರಲ್ಲ, ಯಾಕಂದ್ರೆ ಅವ್ರ ಸಂಗೀತನೇ ಒಂದಿರುತ್ತೆ, ಇಲ್ಲಾಂದ್ರೆ ಓದೋದೊಂದು, ಎರಡೇ ಇರ್ತಾವ ಅವ್ರದ್ದು, ಎಲ್ಲೂ ಬೇರೆ ಕಡೆ ಧ್ಯಾನ ಹೋಗಲ್ಲ.
1: ಇವತ್ತೊಂದು ಯಾವ್ದೊಂದು ಕಾರ್ಯಕ್ರಮ ಅಥವಾ ಯಾವ್ದೊಂದು ಹಾಡು ಆಡಬೇಕು ಅಂದ್ರೆ ಅದಕ್ಕೆ ಒಂದಷ್ಟು ವರ್ಕ್ ಮಾಡ್ಬೇಕಾಗ್ತದೆ
0: ಕಂಪಲ್ಸರಿ.
1: ಸೊ ಈ ನಿಮ್ಮ ವರ್ಕ್ ಪ್ರೆಷರ್ ಮತ್ತೆ ಇದನ್ನ ಹೆಂಗೆ ಸಂಗೀತದಲ್ಲಿ ಮಾಡ್ತೀರಿ ಅಂತ
0: ಸರ್? ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಇವಾಗ ಬರೋ ಹಾಡುಗಳು ಮೊದ್ಲು ನಂಗೆ ಬಹಳ ಡಿಫಿಕಲ್ಟ್ ಇರಲ್ಲ ಸರ್. ಆಮೇಲೆ ಹಾಡುಗಳಲ್ಲಿ ಹಿಂಗಂದ್ರೆ ತಾಳ ಅಷ್ಟೆಲ್ಲ ಡಿಫಿಕಲ್ಟ್ ಇರಲ್ಲ, ಏನೋ ಒಂದು ಲೆಕ್ಕಕ್ಕೆ ಮಾಡಿರ್ತಾರೆ ಅಂದ್ರೆ ಜನರಿಗೆ ಇಷ್ಟ ಆಗಂಗಿರ್ಲಿ, ಜನರಿಗೆ ಲೈಕ್ ಆಗ್ಬೇಕು ಅನ್ನೋ ತರ ಮಾಡಿರ್ತಾರೆ. ಮೂವಿ ಸಾಂಗ್ಸ್ ಅಂತವೆಲ್ಲ ಬಂದ್ರೆ ಜಾಸ್ತಿ ಕಷ್ಟಪಡೋದು ಬೇಕಾಗಲ್ಲ, ನಾವು ಸ್ವಲ್ಪ ಲಿರಿಕ್ಸ್ ನೋಡಿಕೊಂಡು ಮಾಡ್ಕೊಂಡ್ಬಿಟ್ರೆ ಆಗ್ಬಿಡ್ತು ಸರ್. ಆದ್ರೆ ಕ್ಲಾಸಿಕಲ್ಲಿಗೆ ಬಂದಾಗ ಎಷ್ಟು ಅದ್ರಲ್ಲಿ ಸಾಧ್ಯತೆಗಳಿದ್ದಾವೆ ಅಂದ್ರೆ ಯಾವ್ದಾದ್ರೂ ತಾಳ ತಗೋತೀವಿ ಸರ್, 12 ಮಾತ್ರ ಇರುತ್ತೆ ಅದು. ಆ ಬಂದಿಷ್ಟು ಚೋಟಕಿಯಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗ್ತಿರುತ್ತೆ ಅಂದ್ರೆ 11:30 ಮಾತ್ರ, ಲೈಕ್ ದಿಂದ ತಿರ್ಕಿಡ್ತಾ ಒನ್ನ ಕತ್ತಿಂದ ತಿರ್ಕಿಡ್ ದಿನ್ನ, ಇದು ನೃತ್ಯ ತಾಳಲ್ಲಿ ಹಾಡ್ತಿದ್ದೀನಿ ನಾನು. ಅದರಲ್ಲಿ ದಿಂದ ಹತ್ರ ಕತ್ತ ಒನ್ನ ಕತ್ತಿಂದ ಹತ್ರ

0: ಜಾಯೇ. ಸೊ ಇದು ಎಷ್ಟು ವಿಚಿತ್ರ ಅಂದ್ರೆ
1: ವಿಚಿತ್ರ. ಎಸ್ ಎಸ್
0: ಹನ್ನೊಂದುವರೆಗೆ ನಾವು ಬಹಳ ಕಷ್ಟ ಸರ್.
1: ಜೋಡಿಸ್ಬೇಕಲ್ಲ
0: ಹಾ,
1: ಅದನ್ನ.
0: ಅಂದ್ರೆ ಇದು ಅಷ್ಟು ಸರಳ ಇಲ್ಲ ಸರ್. ಹಿಂದೂಸ್ತಾನಿ ಕ್ಲಾಸಿಕಲ್ ಬಂದ್ರೆ
1: ಹೌದು
0: ಆಮೇಲೆ ಭೀಮಸೇನ್ ಜೋಶಿ ಅವ್ರದೆಲ್ಲ ಕೇಳ್ತೀವಿ
1: ಹೌದು.
0: ನಾವು ಅವ್ರದ್ದು. ಏಕತಾಳನೆ ವಿಲಂಬಿತಲ್ ಹಾಡಿದ್ರೆ
1: ಹೌದು.
0: 48 ಮಾತ್ರ ಆಗುತ್ತಲ್ಲ.
1: ಹಾ,
0: ಸೊ ಅವಾಗ ಅವರು ಫುಲ್ ಒಂದ್ ಆವರ್ತದಲ್ಲಿ ತಾನು ಒಂದೇ ಉಸಿರಲ್ಲಿ ಹಾಡ್ಬಿಡ್ತಿದ್ರಂತ ಅವರು.
1: ಓಹೋ, ಇಷ್ಟವಾದಂತ ಸಂಗೀತಗಾರರು ಅಂದ್ರೆ ಯಾರು?
0: ತುಂಬಾ ಜನ ಇದ್ದಾರೆ ಸರ್, ಅದು ಹೇಳಕ್ಕೆ ಆಗಲ್ಲ. ಹಿಂದೂಸ್ತಾನಿ ಶಾಸ್ತ್ರೀಯ ಅಂದ್ರೆ ಅಷ್ಟು ನಂಗೆ ಇಷ್ಟ ಇರಲಿಲ್ಲ ಸಣ್ಣವಳಿದ್ದಾಗ. ಬರೇ ಆಕಾರ ಹಚ್ಚೋದು, ಸಾ ಹಚ್ಚೋದು, ಏನಪ್ಪ ಇದು, ನಮ್ಮ ಪಪ್ಪ ಎಷ್ಟು ಅಂತಿದ್ರು ಕಲಿ ಕಲಿ ಅಂತ. ನಾನು ಏ ಹೋಗಪ್ಪ ಆಗಲ್ಲ, ನಾನು ಫಿಲ್ಮ್ ಸಾಂಗ್ ಆಡ್ತೀನಿ ಅಂತಿದ್ದೆ ಹಂಗೆ ಹಂಗೆ. ಒಂದ್ಸಲ ಕರಿಯಪ್ಪ ಮಾಸ್ಟರ್ ಹತ್ರ ಕಲಿಯಬೇಕಾದ್ರೆ ಸರ್ ರಾಗೇಶ್ವರಿ ರಾಗ ಕಲಿಸಿದ್ರು.

0: ಬಾಜೆ. ಸೊ ತುಂಬಾ ಒಳ್ಳೆ ರಾಗ ಇತ್ತು. ಈ ರಾಗ ಹಾಡಿ ನಂಗೆ ಕಲಾಶ್ರೀ ಅವಾರ್ಡ್ ಆಗಿತ್ತು ರಾಜ್ಯ ಮಟ್ಟದ್ದು. ಅವಾಗ ಓ ಕ್ಲಾಸಿಕಲ್ ಮ್ಯೂಸಿಕ್ ನಾನು ಇಷ್ಟು ಚಲೋ ಹಾಡಬಲ್ಲೆ ಅಂತ ನಂಗೆ ಅನ್ಸ್ತು. ಸರ್ ಒಂದ್ಸರಿ ರಂಗಮಂದಿರ್ಗೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವ್ರು ಬಂದಿದ್ರು. ಅವರು ರಾತ್ರಿ ಫುಲ್ ಅಹೋರಾತ್ರಿ ಜಾಗರಣೆ ಟೈಮಲ್ಲಿ ಹಾಡ್ತಿದ್ರು ಅವರು. ಅವ್ರದ್ದು ಕೇಳಿದ್ಮೇಲೆ ನಿಜವಾಗ್ಲೂ ಏನಾರ ಎಷ್ಟು ನನ್ನ ಗುರಿ ಏನಂದ್ರೆ ಇವ್ರ ಹಂಗ ಹಾಡ್ಬೇಕು, ಇವ್ರಷ್ಟು ಚಲೋ ಹಾಡ್ಬೇಕು, ಒಳ್ಳೆ ಕ್ಲಾಸಿಕಲ್ ಸಿಂಗರ್ ಆಗ್ಬೇಕು ಅಂತ ಆಸೆ ಸರ್.
1: ಸಂಗೀತ ಆಗ್ಬೇಕು
0: ಸರ್, ಅದಿಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ಸುತ್ತೆ ಸರ್. ನಾನು ನಮ್ಮ ತಂದೆ ತೀರ್ಕೊಂಡು 2 ವರ್ಷ ಆಯ್ತಲ್ಲ, ಸೊ ನಾ ಸ್ಟಾರ್ಟಿಂಗ್ ಒಂದು ಅವರು ಹೋದ ತಕ್ಷಣ ಒಂದು 10 ದಿನ ಹಾಡಕ್ಕೆ ಆಗ್ಲಿಲ್ಲ ಸರ್. ಆಕ್ಚುಲಿ 2ನೇ ದಿನನೇ ನಾನು ಹಾಡಕ್ಕೆ ಕೂತೆ. ಸಂಗೀತನೇ ಮೇನ್ ನನಗೆ, ಅದು ಉಸ್ ನರನಾಡಿಗಳಲ್ಲಿ ಇರೋದೇ ಸಂಗೀತ. ನಾನು ಇವನ್ ಅವ್ರು ಹೋಗಿರೋ ದಿನನೂ ಅವ್ರ ಪಕ್ಕ ಕೂತು ಅದನ್ನ ಅವ್ರು ಇಷ್ಟಾರೋ ಹಾಡೇ ಹಾಡ್ತಿದ್ದೆ. ಕಣ್ಣಲ್ಲಿ ಒಂದು ಹನಿ ನೀರು ಬರಲಿಲ್ಲ ನನಗೆ. ಕೊನೆ ಸಾರಿ ಒಯ್ತಿದ್ದಾರವರು ಅವ್ರಿಗೆ ನಾನು ಏನಾದರೂ ಹಾಡ್ಬೇಕು ಅವ್ರಿಗೆ ಇಷ್ಟ ಇರೋದು ಒಂದು ಬರೀ ಹಾಡು ಹಾಡದೆ. ಸೆಕೆಂಡ್ ಡೇನು ನಾನು ಸಂಗೀತನೇ ನಂಗೆ ಪರಿಹಾರ ಅಂತ ಹಾಡಕ್ಕೆ ಕೂತೆ. ಬಟ್ ಯಾಕೋ ಅಷ್ಟು ಮನಸ್ಸಿಂದ ಬರಲಿಲ್ಲ ಸರ್ ಅದು ಹಾಡಾಡಕ್ಕೆ. 10 ದಿನ ಆದಮೇಲೆ ಮತ್ತೆ ಹಾಡಕ್ಕೆ ಶುರು ಮಾಡಿದೆ ನಾನು. ಸೊ ಏನೇ ಮಾಡಿದ್ರು ಕೊನೆಗೆ ಸಂಗೀತ ಮಾಡಿದಷ್ಟು ಖುಷಿ ಏನೂ ಸಿಗಲ್ಲ ಸರ್.
1: ಸಂಗೀತ ಕ್ಲಾಸ್ ಮಾಡಬೇಕು ಅಂತ ಅನಿಸ್ತಾ ಅಥವಾ ಕ್ಲಾಸ್ ಬೇಡ ನಾನೇ ಇನ್ನೂ ಕಲಿಬೇಕು ಅಂತ ಅನಿಸ್ತಿದ್ಯಾ ಹೇಗೆ
0: ಸರ್? ನಮ್ಮ ಪಂಡಿತ್ ನಾರಾಯಣ್ ಹಾಗೆ ಸರ್ ಯಾವ ಹೆಂಗಂದ್ರೆ ಜಸ್ಟ್ ಒಂದು 3-4 ರಾಗ ನಾನು ಕಲ್ತಾಗೂ ಅವ್ರು ಹೇಳೋರು ನಿಮ್ಮ ಅಮ್ಮಗೆ ಹೋಗಿ ಕಲಿಸು, ಅಕ್ಕಪಕ್ಕ ಸಣ್ಣ ಸಣ್ಣ ಹುಡುಗರಿಗೆ ಕಲಿಸು, ಕಲ್ಸಿದಂಗೆಲ್ಲ ನಿನ್ ಜ್ಞಾನನೂ ಜಾಸ್ತಿ ಆಗ್ತದ, ನೀನ್ ಕಲ್ತಿದ್ ನಿಂಗೆ ರಿವಿಷನೂ ಆಗುತ್ತದು. ನಂಗೇನಂದ್ರೆ ಒಂದ್ ಕಡೆ ಕಲ್ಸ್ಬೇಕಂತ ಇಷ್ಟ, ಯಾಕಂದ್ರೆ ನಾ ಕಲ್ತಿದ್ ನಂಗೆ ಮತ್ತಿನೊಬ್ರಿಗೆ ಕಲ್ಸಿದಂಗ ಆಗುತ್ತೆ, ನಂಗೂ ಅದು ರಿವಿಷನ್ ಆಗುತ್ತೆ, ಚಂದ ಅನ್ಸ್ತದ. ಕಲ್ಸಿದೊಂದ್ ಸ್ಯಾಟಿಸ್ಫ್ಯಾಕ್ಷನ್, ಅಕ್ಕ ಕಲ್ಸಿದ್ದು ನಮ್ ಗುರು ಕಲ್ಸಿದ್ದು ನನ್ಗೂ ಒಬ್ರು ಗುರು ಅನ್ಕೋತಾರಲ್ಲ ಅದೊಂದು ಖುಷಿ ಸರ್ ಅದು. ಆದ್ರೆ ಈಗ ಬರೋರು ಹೆಂಗಂದ್ರೆ ಫಸ್ಟ್ ಬಂದ ತಕ್ಷಣ ಹಾಡ್ ಹಾಡ್ಬಿಡ್ಬೇಕು, ಸಾ ಹಚ್ಚಲ್ಲ ಸರಿಯೋಪ ದನಿಸ ಕಲಿಯಲ್ಲ, ಸೀದಾ ಹಾಡೇ ಕಲ್ಸ್ಬೇಕು. ಅವರು ಹಂಗೆ, ಅವರು ಪೋಷಕರು ಹಂಗೆ. ಅದಕ್ಕೆ ನಾನು ಇಲ್ಲಪ್ಪ ಕಲಿಯಂಗಿದ್ರೆ ನೀಟಾಗಿ ನಾನು ಕ್ಲಾಸಿಕಲ್ ಕಲಿಸ್ತೀನಿ, ಒಂದ್ ಸ್ವಲ್ಪ ಅವ್ರು ಪಕ್ಕ ಆದ್ಮೇಲೆ ಹಾಡ್ಗಳಿಗೆ ಹೋಗೋದು. ಹಂಗಾಗಿ ಆತರ ಕಲಿಯೋರು ಇದ್ರೆ ಕಲ್ಸೋಣ.
1: ಈಗ ನೀವು ಬೆಂಗಳೂರು ಸೇರ್ಬಿಟ್ಟಿದ್ದೀರಿ, ಸೊ ಅಲ್ಲಿ ಕಲಿಸ್ಲಿಕ್ಕೆ ಮತ್ತೆ ಅಥವಾ ಇನ್ನಷ್ಟು ಕಲಿಲಿಕ್ಕೆ ಏನಾದ್ರು ಪ್ರಯತ್ನಗಳು ನಡೀತಿದ್ದಾವ?
0: ಹಾ ನಡೀತಿದೆ ಸರ್, ತುಂಬಾ ಕಡೆ ಅಪ್ರೋಚ್ ಮಾಡ್ತಿದ್ದೀನಿ. ಅಂದ್ರೆ ಬೆಂಗಳೂರು ಹೊಸ ಸಿಟಿ ಅಲ್ಲ, ಇಲ್ಲಿ ನಮ್ಮ ರಾಯಚೂರಲ್ಲಿ ಅಂದ್ರೆ ನನ್ನ ಗುರುತಿಸ್ತಾರೆ, ಪಾಪ ಕರೀತಾರೆ, ಗೌರವಿಸ್ತಾರೆ, ಎಲ್ಲ ಅವಕಾಶ ಸಿಗುತ್ತೆ. ಬಟ್ ಅಲ್ಲಿ ಏನಂದ್ರೆ ಇನ್ನೂ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೋತಿದ್ದೀನಿ. ಎಲ್ಲೇ ಯಾರಿಗೆ ನನ್ನ ಹಾಡ್ ಇಷ್ಟ ಆಯ್ತು, ಸಂಗೀತ ಇಷ್ಟ ಆಯ್ತು ಅಂದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಲಿ ಅಂತ.
1: ನಿಮ್ಮ ನಿಮ್ಮ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಹೇಗಿದೆ, ನೀವು ಯಾವ ಹಾಡ್ತಿದ್ದೀರಿ ಅಂತ ಗೊತ್ತಾ ಅವ್ರಿಗೆ?
0: ತುಂಬಾ ಅಲ್ಲಿ ಜನ ಹೆಂಗಂದ್ರೆ ಕೆಲಸ ಅವ್ರ ಕೆಲಸ ಅವ್ರ ಇದು ಅಂತ ಇರ್ತಾರೆ.

0: ಸರ್ ಅಂದ್ರೂ ಕೆಲವೊಬ್ರಿಗೆ ಗೊತ್ತು. ಹಾ ಸರ್ ಅಂದಿದ್ದಿದೆ. ಅಂಡ್ ತುಂಬಾ ಜನ ಫಾಲೋ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ, ಲೈಕ್ ಮಾಡ್ತಾರೆ.
1: ಎಲ್ಲೆಲ್ಲಿ ಕಾರ್ಯಕ್ರಮಗಳು ಕೊಟ್ಟಿದ್ದೀರಿ? ಒಂದು ಪ್ರಮುಖ ಕಾರ್ಯಕ್ರಮಗಳನ್ನು ನೆನಪಿಸ್ಕೊಳ್ಳೋದಾದ್ರೆ
0: ಸರ್, ಈ ಟಿ ವಿ ಇದೆ ತುಂಬೆ ಹಾಡುವೆನು, SPB ಬಾಲಸುಬ್ರಹ್ಮಣ್ಯ ಸರ್ ಇದ್ದಾಗ ಹೋಗಿದ್ದೆ. ಅದು ಒಂದು ಮರೆಯಲಾರ್ದಂತ ಇದು. ರಾಯಚೂರಿನ ಅಂದ್ರೆ ನಾನು ಒಬ್ಬಕಿನ. ಲಾಸ್ಟ್ ಲಾಸ್ಟಿಗೆ SPB ಅವ್ರು ಚೆನ್ನಾಗಿ ಕಮೆಂಟ್ ಮಾಡಿದ್ರು, ಅದೊಂದು ಒಳ್ಳೆ ಅನುಭವ. ದಾವಣಗೆರೆಯಲ್ಲಿ ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಆಗಿತ್ತು ಕಲಾಶ್ರೀ, ಅವಾಗ ಹಾಡಿದ್ದು. ಅದನ್ನು ಒಳ್ಳೆ ರಾತ್ರಿ 11:00 ಬಂದಿತ್ತು ನನ್ನ ಅವಕಾಶ. ಬಟ್ ಅವಾಗ ಹಾಡಿದ್ದಕ್ಕೂ ನಂಗೆ ಫಸ್ಟ್ ಪ್ರೈಸ್ ಬಂದಿತ್ತು, ಅದು ಮರೆಯಲಾರ್ದಂಥದ್ದು. ಆಮೇಲೆ ಇಲ್ಲೂ ಎಲ್ಲ ಕಡೆ ರಂಗಮಂದಿರಲ್ಲಿ ಹಾಡೋದು. ನನ್ನ ಶಾಲೆಯಲ್ಲಿ ನಾನು ಅರೌಂಡ್ 5-6 ಇಯರ್ಸ್, 5-6 ವರ್ಷದಕ್ಕೆ ಇದ್ದೆ. ಫುಲ್ ಏಮಿರವ ತನಕ ಫುಲ್ ಸಾಂಗ್ ಬೈ ಹಾರ್ಟ್ ಹಾಡ್ತಿದ್ದೆ ಸರ್. ನಮ್ಮಮ್ಮ ಎತ್ಕೊಂಡು ಚಳಿಯಲ್ಲಿ ಇಂಡಿಪೆಂಡೆನ್ಸ್ ಡೇಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಫುಲ್ ಸಾಂಗ್ ಬೈ ಹಾರ್ಟ್ ಹಾಡ್ತಿದ್ದೆ. ಎಲ್ಲರೂ ಶಾಕ್ ಆಗ್ಬಿಡ್ತಿದ್ರು, ಇಷ್ಟು ಸಣ್ಣ ವಯಸ್ಸಲ್ಲಿ ಉಚ್ಚಾರಣೆನೂ ಚೆನ್ನಾಗಿರ್ತಿತ್ತು.
1: ನಮಗಾಗಿ ಆ ಹಾಡು

0: ಅತ್ಯಂತ ಸೈನ್ಯಕ್ಕೆ ಗೌರವ ಸಮರ್ಪಣೆ ಮಾಡುವಂಥದ್ದು ಅನ್ನೋದಾದರೆ ಈ ಹಾಡನ್ನು ಪ್ರತಿ ವೇದಿಕೆಯಲ್ಲಿ ಕೇಳ್ತೇವೆ. ಈಗ ನೀವು ನಿಮಗೆ ಯಾವುದೋ ಒಂದು ವೇದಿಕೆಯಲ್ಲಿ ಒಳ್ಳೆ ಹಾಡು ಹಾಡಿರ್ತೀರಿ, ಈಗಾಗಲೇ ಹೇಳಿದ್ರೆ ರಾಗಶ್ರೀ ಹಾಡಿದಾಗ ನನಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಸರ್ ಅಂತೇಳಿ, ಸೊ ನೀವು ವೇದಿಕೆ ಮೇಲೆ ಇದನ್ನು ಇನ್ನೊಮ್ಮೆ ಹಾಡಿ ಅಂತ ಹೇಳಿದ್ದು
1: ಸರಿ ಇದೆ.

0: ಎಲ್ಲಿ ಕಣಿನು ಶಿವನುಲ್ಲಾಭೆಯನಿಸಿದೆ, ಕಲ್ಲಿನೊಳಗೆ ಪುಟ್ಟಿ ಉದರಗೊಳ್ಳಕ್ಕೆ ಇಳಿದು ಎಲ್ಲಿ ಕಾಣೆ ಎಲ್ಲಿ ಕಾಣೆ.
1: ಅನೇಕ ಸವಾಲುಗಳಿವೆ, ಟ್ರ್ಯಾಕ್ ಬಂದಿದೆ,
0: ಹೌದು ಸರ್, ಹೌದು,
1: ಆಮೇಲೆ ಕರೋಕೆ ಇದೆ, ಇವೆಲ್ಲವುಗಳ ಮಧ್ಯೆ ಕ್ಲಾಸಿಕಲ್ ಕಲ್ತಂತವ್ರಿಗೆ ಬದುಕಿದೆ ಈ ಸಂಗೀತದಲ್ಲಿ ಅಂತ ಹೇಳ್ತೀರಿ?
0: ಈ ಕ್ಲಾಸಿಕಲ್ ಕಲ್ತವ್ರಿಗೆ ಏನಾಗ್ಬಿಡುತ್ತೆ, ಎಲ್ಲದರಲ್ಲೂ ನಾವು ಕರ್ವಿಂಗ್ಸ್ ಮಾಡೋ ಟೆಂಡೆನ್ಸಿ. ಏನೇ ಒಂದು ಸಿಂಪಲ್ ಲೈನ್ ಕೊಟ್ಟರು

0: ಅಂದರೆ ಎಷ್ಟು ಬಳಕೆ ಮಾಡಬೇಕು ಎಷ್ಟಿಲ್ಲ ಅಂತ ಗೊತ್ತಾದರೆ ಕ್ಲಾಸಿಕಲ್ ಕಲಿತವರು ಒಳ್ಳೆ ಎಲ್ಲ ಝೋನಲ್ಲೂ ಹಾಡ್ಬೋದು.
1: ಕೊನೆಯದಾಗಿ ಬೆಂಗಳೂರು ಅಂತ ಪ್ರದೇಶದಲ್ಲಿ ಏನಾದರೂ ಪ್ಲಾನ್ಗಳಿದಾವ?
0: ಏನಂದರೆ ಸರ್, ಸಂಗೀತ ಶಾಲೆ ಓಪನ್ ಮಾಡಬೇಕು, ಸಂಗೀತ ಕಲಿಸ್ಬೇಕು, ಆಮೇಲೆ ನಂದಾದ ಹಾಡುಗಳನ್ನ ಹಾಡಿ ಬಿಡುಗಡೆ ಮಾಡಬೇಕು. ನಂದ್ ಮನೆಯಲ್ಲೇ ಹಾಡು, ಒರಿಜಿನಲ್ ಕಂಪೋಸಿಷನ್ಸು, ಅಥವಾ ಯಾರಾದರೂ ಒಳ್ಳೆ ಕಂಪೋಸರ್ ಕಂಪೋಸ್ ಮಾಡಿರೋ ಹಾಡು ನನಗಾಗೆ ಮಾಡಿರೋ ಅಂತ, ಅಂದರೆ ನನ್ನ ವಾಯ್ಸಿಗೆ ಸೆಟ್ ಆಗೋ ಥರನೇ ಮಾಡಿರೋ ಹಾಡು ಹಾಡಬೇಕು, ಬಿಡಬೇಕು, ಜನರಿಗೆ ಅದು ಲೈಕ್ ಆಗಬೇಕು, ಮುಟ್ಟಬೇಕು, ಒಟ್ಟಿನಲ್ಲಿ ಜನರಿಗೆ ಕೇಳಿದ ತಕ್ಷಣ ಖುಷಿ ಅನಿಸಿರ್ಬೇಕು.
1: ನಿಮ್ಮದೇ ಆದಂಥ ಒಂದು ಆಲ್ಬಮ್?
0: ಹಾಂ, ಆಲ್ಬಮ್ ರೆಡಿ
1: ಅಂತಿದೆ. ಹೌದಿದೆ,
0: ಹೌದು.
1: ಅಥವಾ ಅವರು ಕಾರ್ಯಕ್ರಮ ಎಲ್ಲಾದರೂ ಕೊಡ್ತಾರ, ಕಾರ್ಯಕ್ರಮ ಕೊಡ್ಲಿಕ್ಕೆ ಬರ್ತಾರ ಅನ್ನುವಂಥದ್ದು ಕೇಳ್ತಿರ್ತಾರೆ. ಸೊ ನೀವು ನಿಮ್ಮ ಸಂಪರ್ಕ ಎಲ್ಲಿ ಸಿಗ್ತೀರಿ ಹೇಳ್ಬೋದು?
0: ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಪ್ರಭಾ PRABHA.KAMBAR. ಸೊ ಅವರಲ್ಲಿ ನನ್ನ ಫಾಲೋ ಮಾಡ್ಬೋದು. ಬರೀ ಸಂಗೀತದ್ದೇ ಆದಷ್ಟು ವಿಡಿಯೋಗಳೆಲ್ಲ ಹಾಕಿದ್ದೀನಿ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಧ್ವನಿ. ಅಂಡ್ ಮ್ಯಾನೇಜಿಂಗ್ ಎಲ್ಲ ಬಂದ್ಬಿಟ್ರೆ ನಂದು ಸಂಪರ್ಕ ಮಾಡೋದು, ನನ್ನ ಕರೆಯೋದು ಎಲ್ಲ ನಮ್ಮ ಅಮ್ಮನೇ ನೋಡ್ಕೊಳ್ಳೋದು. ಸೊ ಎಲ್ಲಿಯಾದರೂ ಅವ್ರ ನಂಬರ್ ಕೊಟ್ಬಿಡ್ತೀನಿ, ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರೇ ಮಾತಾಡಿ ಎಲ್ಲ ಡಿಸೈಡ್ ಮಾಡ್ತೀನಿ. 8073 8073 416 416 954 954.
1: ಹಾ, ಸಂಪರ್ಕ ಮಾಡಿದ್ರೆ ಅಮ್ಮ ನಿಮ್ಮ ನಿಮ್ಮ ಕಾರ್ಯಕ್ರಮ ನಿಮ್ಮ ಶೆಡ್ಯೂಲ್ ನೋಡ್ಕೊಂಡು
0: ನೋಡ್ಕೊಂಡು ಹೇಳ್ತಾರೆ.
1: ಯಾರನ್ನ ನೆನಪಿಸ್ಕೊಳ್ತೀರಿ ಅಥವಾ ಥ್ಯಾಂಕ್ಸ್ ಹೇಳೋದಾದ್ರೆ ಯಾರಿಗೆ ಹೇಳ್ತೀರಿ?
0: ಸರ್, ನಮ್ಮ ತಂದೆ ತಾಯಿ ಬಿಟ್ಟರೆ ಮತ್ತೆ ಯಾರು ಇಲ್ಲ. ಯಾಕಂದ್ರೆ ಹೆಂಗಂದ್ರೆ ನಾನು ಸ್ಟೇಜ್ ಮೇಲೆ ನಿಂತು ಹಾಡ್ತಿರ್ತೀನಿ, ಇವಾಗ್ಲಾದ್ರೂ ಉಸಿರು ನಮ್ಮ ಅಮ್ಮ ಗಟ್ಟಿ ಹಿಡ್ಕೊಂಡಿರ್ತ, ಏನಂತಾಳೋ ಈಕೆ, ಏನ್ ಮಾತಾಡ್ತಾಳೋ, ಏನ್ ಹಾಡ್ತಾಳೋ. ಅವ್ರಿಗೆ ಹೆಂಗಂದ್ರೆ ನಾನು ಹಾಡಿದ್ಮೇಲೆ ಅವ್ರಿಗೆ ಉಸಿರಾಟ ನಾರ್ಮಲ್ ಆಗೋದು.
1: ನಮ್ಮ ರಾಯಚೂರಿನ ಅತ್ಯಂತ ಕಿರಿಯ ಗಾಯಕಿ ಅಂತ ನನಗಾದ್ರೆ ಅನಿಸ್ತದೆ. ನಮ್ಮ ಊರಿನ ಹುಡುಗಿ ರಾಜಧಾನಿ ಅಂತ ಪ್ರದೇಶದಲ್ಲಿ ಬೆಳೀಲಿ ಅನ್ನುವಂಥದ್ದು ನಮ್ಮ ಆಶೆ ಮತ್ತು ನಮ್ಮ ಆಕಾಶವಾಣಿಯ ಆಸೆ ಕೂಡ. ಅಂತ ಒಂದು ಒಳ್ಳೆ ಸಿಂಗರ್ ಆಗಿ ಅಂತ ಬಯಸ್ತಾ ಈ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ಸೊ ನೀವು ಒಂದು ಹಾಡು ನಮಗೆ ಕೇಳಿದ್ರೆ.
0: ಓಕೆ.

0: ಇದುವರೆಗೆ ಹಾಡು ಹಕ್ಕಿಗಳ ಭಾವಭಂಡಿ ಭಾವಭಂಡಿ ಭಾವಭಂಡಿ.
1: ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು.
0: ಸರಣಿ ಕಾರ್ಯಕ್ರಮದಲ್ಲಿ ಗಾಯಕರ ಜೊತೆ ಬದುಕಿನ ಕಥೆ ಪ್ರಸಾರವಾಯಿತು.
2: ಯಾವ ಹಾಡ ಹಾಡಲಿ,
0: ಭಾಗವಹಿಸಿದವರು
3: ಯುವ ಗಾಯಕಿ ಪ್ರಭಾ ಕೆವಿ.
0: ಪ್ರಸ್ತುತಿ ವೆಂಕಟೇಶ್ ಹೋಗಾರ್. ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ. ಸಹಕಾರ ಬಿ ನರಸಿಂಹಲು. HS ನಾಗರತ್ನಾ.

ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

ಇದಾಗಿತ್ತು ಇಂದಿನ ಯುವವಾಣಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಮತ್ತು ನಾಳೆ ಬೆಂಗಳೂರು ಹಾಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ. 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ, 6:10 ಪ್ರಕಟಣೆಗಳು, 6:00

ಹದಿನೈದು ನಿಮಿಷಕ್ಕೆ ವಚನ ಗಾಯನ, 6:30ಕ್ಕೆ ಕೇಳಲಿದ್ದೀರಿ ಜಿಲ್ಲಾ ವಾರ್ತಾ ಪತ್ರ, 6:51ಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಬೀಜ ಪರೀಕ್ಷೆಯ ಮಹತ್ವ ಮತ್ತು ವಿಧಾನ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ ಎನ್ಎಂ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ, ಕೃಷಿ ಸಲಹೆ ಮತ್ತು ಪೇಟೆ ಧಾರಣೆಯನ್ನು ಕೇಳಲಿದ್ದೀರಿ. ಇನ್ನು 7:20ಕ್ಕೆ ಜನಪದ ಸಂಗೀತದಲ್ಲಿ ರಾಮಸಮುದ್ರದ ಪುಟ್ಟಮಲ್ಲೇಶಗೌಡ ಹಾಗೂ ಸಂಗಡಿಗರಿಂದ ಗೊರವರ ಪದಗಳು, 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:30ಕ್ಕೆ ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಣ್ಣ ಚೌಡಿಕೆ ಹಾಗೂ ಸಂಗಡಿಗರಿಂದ ಗೀಗೆ ಪದಗಳನ್ನು ಕೇಳಲಿದ್ದೀರಿ. 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ನಾಟಕ ಆ ಒಂದು ರಾತ್ರಿ, ರಚನೆ ಭಾರತಿ ಪ್ರಿಯ, ನಿರ್ಮಾಣ ರಘುಪತಿ ಹೆಗಡೆ. 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮೆಂಡೋಲಿನ್ ವಾದನದ ಧ್ವನಿ ಮುದ್ರಿಕೆ, 10:30ಕ್ಕೆ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ನಿಲಯದ ನಾಳೆ ಬೆಳಗಿನ ಪ್ರಸಾರದಲ್ಲಿ 6:00ಕ್ಕೆ ಕಾರ್ಯಕ್ರಮಗಳ ವಿವರಣೆ, 6:10ಕ್ಕೆ ವಂದನ, 6:30ಕ್ಕೆ ಚಿಂತನ, ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, 6:40ಕ್ಕೆ ರೈತರಿಗೆ ಸಲಹೆಗಳು, 6:45ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ, ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. 7:15ಕ್ಕೆ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳಾಧರಿಸಿದ ಸುದ್ದಿ ಸಂಚಿಕೆ, ಓದುವವರು ಬಸವರಾಜ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 7:45ಕ್ಕೆ ಹಾಗೂ 9:30ಕ್ಕೆ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 8:30ಕ್ಕೆ ವಚನ ಗಾಯನ ವಿವಿಧ ಕಲಾವಿದರ ಧ್ವನಿಯಲ್ಲಿ, 9:00ಕ್ಕೆ ಪ್ರಕಟಣೆಗಳು, 9:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವಂದೇ ಮಾತರಂ, 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ, ನಿವೃತ್ತ ಸುಬೇದಾರ್ ನಾಗರಾಜು ಕೆ, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಇನ್ನು 10:02ದಿಂದ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ, 12:05ಕ್ಕೆ ವನಿತಾ ವಿಹಾರ, 12:35ಕ್ಕೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ, 1:00ಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಕುಸುಮ್ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ, 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕುರಿತ ಕಾರ್ಯಕ್ರಮ, ವಾಚನ ಹೆಚ್ಆರ್ ಕೇಶವಮೂರ್ತಿ ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಕೆಎಸ್ ಶಂಕರ ನಾರಾಯಣ. 2:40ಕ್ಕೆ ಗಾಂಧಿ ಸ್ಮೃತಿ, 3:00ಗೆ FM 101.3 MHz ಕಾರ್ಯಕ್ರಮ.

0: ನಿಲಯದ ನಾಳೆಯ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತವನ್ನು ಕೇಳಲಿದ್ದೀರಿ. ವೃಂದಗಾನದಲ್ಲಿ 6:10ಕ್ಕೆ ಪ್ರಕಟಣೆಗಳು, 6:15ಕ್ಕೆ ವಿಜ್ಞಾನ ರಶ್ಮಿ ಪ್ರಸ್ತುತಿ, ವಿಜಯಶ್ರೀ ನಿರ್ವಹಣೆ, ವೆಂಕಟೇಶ್ ಬೇವಿನ ಬೆಂಚಿ. 6:51ಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಬೆಂಡೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನ. ನಂತರ ಹವಾಮಾನ ವರದಿ, ಕೃಷಿ ಸಲಹೆ ಮತ್ತು ಪೇಟೆ ಧಾರಣೆ. 7:20ಕ್ಕೆ ಜನಪದ ಸಂಗೀತದಲ್ಲಿ ಏಕತಾರಿ ಪದಗಳು, ಭೀಮರಾಯ ಮತ್ತು ಸಂಗಡಿಗರಿಂದ. 7:45ಕ್ಕೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ, ನಿಮ್ಮ ಕರೆ ನಿಮಗೊಂದು ಗೀತೆ. 8:30ಕ್ಕೆ ಜನಪದ ಸಂಗೀತದಲ್ಲಿ ಮಾನ್ವಿ ತಾಲೂಕಿನ ಚೀಕಲ್ಪರ್ವಿ ಗ್ರಾಮದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರ ಸರೋದ್ವಾದನದ ಧ್ವನಿ ಮುದ್ರಿಕೆ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. ಇದುವರೆಗೂ ನಿಲಯದಿಂದ ಈ ದಿನ ಮತ್ತು ನಾಳೆ ಬೆಂಗಳೂರು ಹಾಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿದ್ರಿ. ಕಾರ್ಯಕ್ರಮಗಳ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: Prime Minister Narendra Modi today met foreign ministers attending the BRICS foreign ministers meeting in New Delhi. Russian Foreign Minister Sergey Lavrov, Iranian Foreign Minister Abbas Araghchi, South African Foreign Minister Ronald Lamola, and Brazilian Foreign Minister

0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
2: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೊ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 8.85 crore ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.

0: ऐप, वेबसाइट www.daily-law.in या टोल फ्री नंबर 14454 से प्राप्त की जा सकती है।
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

ಇದುವರೆಗೂ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.

0: ಇದುವರೆಗೂ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ಇನ್ನು ಮುಂದೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮೈಸೂರು ಜಿಲ್ಲಾ ವಾರ್ತಾಪತ್ರ, ಬರೆದವರು ಪ್ರಶಾಂತ್ ಎನ್, ಓದುತ್ತಿರುವವರು ಸಹನ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿರುವ 11 kV ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯ ಪ್ರೇಷಣಾ ಮೊತ್ತ 588.7

0: 4 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಳೆದ 1 ತಿಂಗಳಿನಿಂದ ಮೈಸೂರು ಜಿಲ್ಲೆಯಲ್ಲಿ ವಾಡಿಕೆ ಮಳೆಗಿಂತ ಅತಿ ಕಡಿಮೆ ಮಳೆಯಾಗಿರುವ ಕಾರಣ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಕುಂಠಿತಗೊಂಡಿರುವ ಹಿನ್ನೆಲೆ ಜಿಲ್ಲೆಯ ರೈತರು ಪರ್ಯಾಯ ಬೆಳೆಯ ಪದ್ಧತಿ ಅನುಸರಿಸಲು ಮುಂದಾಗುತ್ತಿದ್ದಾರೆ. ಸದಾ ಕೃಷಿ ಚಟುವಟಿಕೆಯಲ್ಲಿ ತೊಡಗುವ ರೈತಾಪಿ ವರ್ಗ ಈ ಬಾರಿ ಮಳೆಯ ಅಭಾವದ ಕಾರಣ ದ್ವಿದಳ ಧಾನ್ಯಗಳ ಬಿತ್ತನೆಯ ಬದಲು ರಾಗಿ, ಜೋಳಗಳ ಬಿತ್ತನೆಗೆ ಮುಂದಾಗಬೇಕೆಂದು ಜಿಲ್ಲೆಯ ಕೃಷಿ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿರುವ ರೈತರ ಕೃಷಿ ಮಾಹಿತಿ ಕೇಂದ್ರಗಳಲ್ಲಿ ಈ ಬಗ್ಗೆ ಮಳೆಯ ಪ್ರಮಾಣವನ್ನು ಆಧರಿಸಿ ರಾಗಿ, ಜೋಳ ಹಾಗೂ ಇನ್ನಿತರ ಬೆಳೆಗಳನ್ನು ಬಿತ್ತನೆ ಮಾಡುವಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಉಪಯುಕ್ತವಾಗುವ ಮಾಹಿತಿಗಳನ್ನು ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು ನೀರಾವರಿ ಭೂಮಿಯಲ್ಲಿ ಹಾಗೂ ಖುಸ್ಕಿ ಭೂಮಿಯಲ್ಲಿ ಒಟ್ಟು 376,609 ಹೆಕ್ಟೇರ್ನಲ್ಲಿ ಬಿತ್ತನೆಯ ಗುರಿಯನ್ನು ಹೊಂದಲಾಗಿತ್ತು. ಆದರೆ 2 ಭೂಮಿಯಲ್ಲಿ ಸೇರಿ ಒಟ್ಟು 36,193 ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿದೆ. ಈ ಹಿನ್ನೆಲೆ ರೈತರಿಗೆ ಕೃಷಿ ಅಧಿಕಾರಿಗಳು ಅಗತ್ಯ ಸಲಹೆ ಹಾಗೂ ಸೂಚನೆಗಳನ್ನು ನೀಡುತ್ತಿದ್ದಾರೆ. ಕಳೆದ ತಿಂಗಳಿನಿಂದ ಎಲ್ಲೆಡೆ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸನ್ಸ್ಟ್ರೋಕ್ ಅನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಸನ್ಸ್ಟ್ರೋಕ್ ವಾರ್ಡ್ ಅನ್ನು ತೆರೆಯಲಾಗಿದ್ದು, ತುರ್ತು ಸೇವೆಗಾಗಿ 20 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಸಿಬ್ಬಂದಿಯನ್ನು ಪ್ರತ್ಯೇಕವಾಗಿ ನಿಯೋಜಿಸಿ ಕೆಆರ್ ಆಸ್ಪತ್ರೆಯ ಆಡಳಿತ ವರ್ಗ ಜನರಿಗೆ ತುರ್ತು ಸೇವೆ ನೀಡಲು ಮುಂದಾಗಿದೆ. ಅನಾವಶ್ಯಕವಾಗಿ ಹೊರಗಡೆ ಬರುವುದು ಸೂಕ್ತವಲ್ಲ, ಏಕೆಂದರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಸನ್ಸ್ಟ್ರೋಕ್ನಂತಹ ಸಮಸ್ಯೆಗಳು ಹೆಚ್ಚಾಗಬಹುದು ಎಂದು ವೈದ್ಯರು ಸೂಚನೆ ನೀಡಿದ್ದು, ಜನಸಾಮಾನ್ಯರು ಈ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಸೇವಿಸಬೇಕಿದೆ. ಪ್ರತಿನಿತ್ಯ 3 ಲೀಟರ್ ನೀರು ಕುಡಿಯುವ ಬದಲು 6 ಅಥವಾ 7 ಲೀಟರ್ನಷ್ಟು ನೀರನ್ನು ಕುಡಿಯಬೇಕು ಹಾಗೂ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸುವ ಮೂಲಕ ದೇಹವನ್ನು ತಂಪಾಗಿಸಬೇಕು ಎಂದು ಜಿಲ್ಲೆಯ ಜನತೆಗೆ ಮಾಹಿತಿ ನೀಡಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಮುಂಬರುವ ಯುಜಿಸಿ ನೆಟ್ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳು ತಯಾರಾಗಲು ಸ್ಪರ್ಧಾತ್ಮಕ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ರಾಜ್ಯದ ವಿಧಾನಸಭೆಗಳ ಕಾರ್ಯವಿಧಾನ ಹಾಗೂ ನಡವಳಿಕೆಯ ಏಕರೂಪತೆ ತರುವ ನಿಟ್ಟಿನಲ್ಲಿ 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ಮೊದಲ ಸಭೆಯು ಇದೇ ಮೇ 12ರಂದು ಮೈಸೂರಿನ ಹೊರವಲಯದಲ್ಲಿರುವ ಸೈಲೆಂಟ್ ಶೋರ್ಸ್ನ ಸಭಾಂಗಣದಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಸಮಿತಿಯ ಅಧ್ಯಕ್ಷರು ಹಾಗೂ ಉತ್ತರ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹನಾ, ಸಮಿತಿಯ ಸದಸ್ಯರುಗಳಾದ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್, ನಾಗಾಲ್ಯಾಂಡ್ ವಿಧಾನಸಭೆಯ ಸಭಾಧ್ಯಕ್ಷ ಶಾರಿಗಾನ್ ಲ್ಯಾಂಗ್ಯುಮೇರ್, ಹಿಮಾಚಲ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷ ಕುಲ್ದೀಪ್ ಸಿಂಗ್ ಪತಾನಿಯಾ ಹಾಗೂ ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷ ವಿಜೇಂದರ್ ಗುಪ್ತಾ ಅವರುಗಳು ಉಪಸ್ಥಿತರಿದ್ದರು. ಮೇ 8ರಂದು ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಡಿ ದೇವರಾಜ ಅರಸು ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಕುರಿತು ಸಭೆಯನ್ನು ನಡೆಸಲಾಗಿದೆ. ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಜನಸಾಮಾನ್ಯರಿಗಾಗಿ ಹಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಇದುವರೆಗೂ ಮೈಸೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಪ್ರಶಾಂತಿಯನ್, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ಕೇಳಿ ಒಂದು ಪ್ರಕಟಣೆ.
2: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ.

0: ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಪ್ರಕಟಣೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

ವಿಶೇಷಕ್ಕೆ ಪ್ರದೇಶ ಸಮಾಚಾರ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ, ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ನೀಟ್ ಯುಜಿ ಹೊಸ ಪರೀಕ್ಷಾ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚಿಲಿ ನಿಯೋಗ ಮಾತುಕತೆ.

0: ಅವಶ್ಯಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧಿಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವ ಅವರು, ರಾಜ್ಯದ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿದಂತೆ ದೇಶದ 22 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ಶ್ರಮಪಟ್ಟು ಈ ಪರೀಕ್ಷೆ ಬರೆದಿದ್ದರು. ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರಬೇತಿ, ಪ್ರಯಾಣ ಸೇರಿದಂತೆ ಸಾಕಷ್ಟು ಖರ್ಚುಗಳನ್ನು ಮಾಡಿದ್ದರು. ಆದರೆ ಕೇಂದ್ರದ ಒಂದು ನಿರ್ಧಾರ ಇಡೀ ವಿದ್ಯಾರ್ಥಿ ಸಮುದಾಯವನ್ನು ಅನಿಶ್ಚಿತತೆ ಮತ್ತು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು, ಈ ಬಗ್ಗೆ ಪಾರದರ್ಶಕ ಹಾಗೂ ಕಾಲಮಿತಿಯ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಹೊಸ ಪರೀಕ್ಷಾ ವೇಳಾಪಟ್ಟಿಯ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪ್ರವರ್ತಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನ, ಶುದ್ಧ ಇಂಧನ ಮತ್ತು ನವೋದ್ಯಮ ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶವು ಒಲವು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಸ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿಂದು ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಡೀಪ್ ಟೆಕ್, ಕೃತಕ ಬುದ್ಧಿಮತ್ತೆ, ಜೈವಿಕ ತಂತ್ರಜ್ಞಾನ, ವೈಮಾಂತರಿಕ್ಷ ಮತ್ತು ಅತ್ಯಾಧುನಿಕ ಸಂಶೋಧನೆಗೆ ಜಾಗತಿಕ ಕೇಂದ್ರವಾಗಿ ರಾಜ್ಯವು ವಿಶ್ವದ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಲ್ಯಾಟಿನ್ ಅಮೆರಿಕಾಗೆ ಪ್ರವೇಶ ದ್ವಾರವಾಗಿರುವ ಚಿಲಿಯು ರಾಜ್ಯದ ನವೋದ್ಯಮಗಳು ಜಾಗತಿಕವಾಗಿ ತಮ್ಮ ವಹಿವಾಟು ವಿಸ್ತರಿಸಲು ಮಹತ್ವದ ಅವಕಾಶ ಒದಗಿಸಲಿದೆ ಎಂದು ಸ್ಪಷ್ಟಪಡಿಸಿದರು. ಚಿಲಿ ವಿದೇಶಾಂಗ ಸಚಿವ ಮೆಕಿನ್ನಾ ಮಾತನಾಡಿ, ಕರ್ನಾಟಕದ ಜೊತೆ ಪಾಲುದಾರಿಕೆ ಹೊಂದಲು ಚಿಲಿ ಉತ್ಸುಕವಾಗಿದೆ ಎಂದು ತಿಳಿಸಿದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಇಂದು ಘೋಷಿಸಿದೆ. 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದೆ. ಈ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಎಲ್ಲಾ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ 3 ಹಂತದಲ್ಲಿ ಉತ್ಸಾಹದಿಂದ ಭಾಗವಹಿಸುವಂತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜೂನ್ 20 29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನಡೆಯಲಿದೆ. ಜೂನ್ 30 ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಸಾರ್ವಜನಿಕರು ಆಕ್ಷೇಪಣೆಗಳನ್ನು ಸಲ್ಲಿಸಲು ಮತ್ತು ಹೊಸದಾಗಿ ಹೆಸರು ಸೇರಿಸಲು ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7 ಕರ್ನಾಟಕದ ಅಂತಿಮ ಪರಿಷ್ಕೃತ ಮತದಾರರ ಪಟ್ಟಿ ಅಧಿಕೃತವಾಗಿ ಬಿಡುಗಡೆಯಾಗಲಿದೆ. ದೇಶಾದ್ಯಂತ ನವೀಕರಿಸಿದ ಮತ್ತು ನಿಖರವಾದ ಮತದಾರರ ಪಟ್ಟಿ ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಎನ್ಎಸ್ಕ್ಯೂ ಔಷಧಿಗಳನ್ನು ಮಾರುಕಟ್ಟೆಯಲ್ಲಿ ನಿಖರವಾಗಿ ಪತ್ತೆ ಹಚ್ಚಲು ಮತ್ತು ಎನ್ಡಿಪಿಎಸ್ ಔಷಧಗಳ ದುರುಪಯೋಗ ತಡೆಯಲು ನೂತನ ಕಣ್ಗಾವಲು ವ್ಯವಸ್ಥೆಯಾಗಿರುವ ಮಾನಿಟರಿಂಗ್ ಪೋರ್ಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಔಷಧಿಗಳ ಗುಣಮಟ್ಟ ಉತ್ತಮ ದರ್ಜೆಯಲ್ಲಿ ಇಲ್ಲದಾಗ ಈ ಪೋರ್ಟಲ್ ಮೂಲಕ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪೋರ್ಟಲ್ನಲ್ಲಿ ಔಷಧೀಯ ಗುಣಮಟ್ಟ ಬಹಿರಂಗಪಡಿಸಿದ ಕೂಡಲೇ ಔಷಧ ಸರಬರಾಜುದಾರರಿಗೆ ಮಾಹಿತಿ ರವಾನೆಯಾಗಲಿದೆ. ಈ ಮೂಲಕ ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ಕಾಪಾಡಬಹುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೊರ

0: ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮೈಸೂರು ನಗರ ಅಭಿವೃದ್ಧಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೈಸೂರು ನಗರ ಪ್ರದಕ್ಷಿಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ 50 ಕಿಲೋಮೀಟರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗುತ್ತಿದ್ದು, ಇಂತಹ ರಸ್ತೆಗಳು ಸುಮಾರು 30 ವರ್ಷಗಳ ಕಾಲ ಸಂಚಾರ ಯೋಗ್ಯವಾಗಿರಲಿದೆ ಎಂದು ಹೇಳಿದ್ದಾರೆ. ಈ ರಸ್ತೆ ಕಾಮಗಾರಿಯಿಂದ ನಗರದಲ್ಲಿ ಸುಗಮ ಸಂಚಾರ ಹಾಗೂ ವಾಹನ ದಟ್ಟಣೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ತಿಳಿಸಿದ್ದಾರೆ. ಮಹಾರಾಣಿ ಕಾಲೇಜಿನ 1,400 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಖ್ಯಾತ ಟೆನಿಸ್ ಪಟು ರೋಹನ್ ಬೋಪಣ್ಣ ಬೆಂಗಳೂರಿನಲ್ಲಿಂದು ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025 ಹೊಸ ಕಾಯ್ದೆ ತೆರಿಗೆ ಉತ್ತಮ ಉಪಕ್ರಮವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ತೆರಿಗೆ ಇಲಾಖೆಯೇ ಪರಿಚಯಿಸಿರುವ ಕರ್ ಸಾಥಿ ಎಐ ಆಧಾರಿತ ಸಂವಹನ ಅಂತರ್ಜಾಲ ವ್ಯವಸ್ಥೆ ನಿಜಕ್ಕೂ ಕಾಯ್ದೆಗೆ ಸಂಬಂಧಿಸಿದ ವಿವಿಧ ಪರಿಚ್ಛೇದಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಎಂದರು.
2: Thanks for introducing the chat bot, and I think it will be definitely a fantastic initiative to all the youngsters who are starting to be entrepreneurs and doing it the right way. Really amazing to see this new initiative. Honestly appreciate the department's efforts to reach out directly to taxpayers, professionals and young citizens. I urge everyone here to engage actively, ask questions and carry this awareness back to your communities. I thank the income tax department for the invitation.
1: ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಾಟಕ ಮತ್ತು ಗೋವಾ ಪ್ರದೇಶದ ತೆರಿಗೆ ಇಲಾಖೆ ಪ್ರಧಾನ ಮುಖ್ಯ ಆಯುಕ್ತರಾದ ವಿದೇಶ ಕಾಲರ 1961 ಹಳೆ ಕಾಯ್ದೆಯಲ್ಲಿ 5.21 ಲಕ್ಷ ಪದಗಳನ್ನು ಬಳಸಲಾಗಿದ್ದರೆ 2025 ಕಾಯ್ದೆಯಲ್ಲಿ ಇದನ್ನು 7.60 ಪದಗಳಿಗೆ ಇಳಿಸಲಾಗಿದೆ. ಪರಿಚ್ಛೇದಗಳ ಸಂಖ್ಯೆಯನ್ನು 819-536, ಪಠ್ಯಗಳ ಸಂಖ್ಯೆಯನ್ನು 47-23 ಇಳಿಸಲಾಗಿದೆ. ಅರ್ಜಿ ನಮೂನೆಗಳ ಸಂಖ್ಯೆಯನ್ನು 399-190 ಹಾಗೂ ನಿಯಮಗಳ ಸಂಖ್ಯೆಯನ್ನು 511-333 ಇಳಿಸಲಾಗಿದೆ. ಇದರಿಂದ ತೆರಿಗೆದಾರರು ತೆರಿಗೆ ಕಾನೂನನ್ನು ಸುಲಭವಾಗಿ ಸರಳ ಭಾಷೆಯಲ್ಲಿ ಅರ್ಥೈಸಿಕೊಳ್ಳಲು ಅನುಕೂಲವಾಗಲಿದೆ. ಕರ್ಸಾತಿ ಆಪ್ ಬಳಕೆಯಿಂದ ತೆರಿಗೆದಾರರ ಮೊಬೈಲ್ನಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬಾಗಲಕೋಟೆ ಕ್ಷೇತ್ರದ ಶಾಸಕ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ಅವರಿಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಯುಜಿ ಹೊಸ ಪರೀಕ್ಷೆ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚೀನಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
3: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.

0: ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಬೀಜ ಪರೀಕ್ಷೆಯ ಮಹತ್ವ ಮತ್ತು ವಿಧಾನ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ ಎನ್ಎಂ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿ ಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್ ವೇವಿನ ಬೆಂಚಿ.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜ ಪರೀಕ್ಷೆ ಅಂದರೆ ಏನು, ಬೀಜ ಪರೀಕ್ಷೆಯನ್ನು ಯಾಕೆ ಮಾಡಿಸ್ಬೇಕು, ಬೀಜ ಪರೀಕ್ಷೆಯನ್ನು ಮಾಡಿಸೋದ್ರಿಂದ ಏನೇನು ಲಾಭಗಳಿದ್ದಾವೆ, ಉತ್ತಮ ಬೀಜ ಅಂದರೆ ಏನು, ಉತ್ತಮ ಬೀಜದಿಂದ ಏನು ಪ್ರಯೋಜನಗಳಿದ್ದಾವೆ, ಒಟ್ಟಾರೆ ಬೀಜದ ಮಹತ್ವ ಏನಿದೆ ನಮ್ಮ ಕೃಷಿಯೊಳಗೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ಎನ್ ಎಂ ಶಕುಂತಲಾ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರವಾಗಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಶಕುಂತಲಾ ಅವರೇ.
2: ನಮಸ್ಕಾರ.
1: ಮೊದಲನೇದಾಗಿ ಬೀಜ ಪರೀಕ್ಷೆ ಬಗ್ಗೆ ನಾವೆಲ್ಲ ಹೇಳ್ತಾ ಇರ್ತೀವಿ ರೈತರಿಗೆ, ರೈತರು ಬಿತ್ತನೆ ಮಾಡುವಾಗ ಬೀಜ ಪರೀಕ್ಷೆ ಮಾಡಿಸ್ಬೇಕು, ಬೀಜ ಪರೀಕ್ಷೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲತೆ ಇದಾವೆ ಅಂತ ಹೇಳ್ತಾ ಇರ್ತೀವಿ ನಾವೆಲ್ಲ ವಿಜ್ಞಾನಿಗಳು ರೈತರಿಗೆ ಹೇಳ್ತಾ ಇರ್ತೀರಿ.
2: ಹೌದು.
1: ಬೀಜ ಪರೀಕ್ಷೆಯನ್ನು ಯಾಕೆ ಮಾಡಿಸ್ಬೇಕಂತೀರಿ, ಉದ್ದೇಶಗಳೇನು, ಯಾಕೆ ಬೀಜ ಪರೀಕ್ಷೆ ಮಾಡಿಸ್ಬೇಕು?
2: ಇಂದಿನ ಪರಿಸ್ಥಿತಿಯನ್ನು ನೋಡಿಕೊಂಡ್ರೆ ಹಾಗೂ ಮುಂಚೆಯಿಂದನೂ ಮಳೆ ತಡವಾಗಿ ಬರೋದು, ಈ ಥರದ ಕೆಲವೊಂದು ತೊಂದರೆಗಳಿಂದ ಉತ್ತಮ ಬೀಜ ಮುಂಗಾರು ಹಂಗಾಮಿನ ಮುಂಚೆ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಒಂದು ಕಷ್ಟದಲ್ಲಿ ರೈತರು ತಾವೇ ಸಂಗ್ರಹ ಮಾಡಿರ್ತಕ್ಕಂಥ ಬೀಜಗಳನ್ನು, ಅವರು ಬಿತ್ತನೆಗೆ ಉಪಯೋಗಿಸ್ಬೇಕಾಗಿರ್ತಕ್ಕಂಥ ಬೀಜಗಳನ್ನು ಬೀಜ ಪರೀಕ್ಷೆ ಮಾಡ್ಕೊಂಡ್ಬಿಟ್ಟು ಬಿತ್ತನೆ ಮಾಡೋದು ಒಳ್ಳೆಯದು. ಯಾಕಪ್ಪ ಅಂತಂದರೆ, ಬಿತ್ತನೆ ಬೀಜಗಳ ಗುಣಮಟ್ಟ ನಾವು ಕಂಡುಹಿಡಿಯೋದ್ರಿಂದ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು. ಹಾಗೆಯೇ ಅವುಗಳ ಬಿತ್ತನೆ ಯೋಗ್ಯತೆ ಇದೆಯೋ ಇಲ್ವೋ ಅಂತ ನಾವು ನಿರ್ಧಾರ ಮಾಡ್ಬೋದು. ಈ ಗುಣಮಟ್ಟದ ತೊಂದರೆಗಳಿಗೆ ಏನು ಕಾರಣ ಇದೆ, ಕಡಿಮೆ ಯಾಕೆ ಆಯ್ತಪ್ಪ ಗುಣಮಟ್ಟ, ರೋಗ ಇದೆಯಾ, ಮೊಳಕೆ ಪ್ರಮಾಣ ಕಡಿಮೆ ಇದೆಯಾ, ರೋಗ ಇದ್ದರೆ ಅದಕ್ಕೆ ಬೀಜೋಪಚಾರ ಮಾಡಬೇಕಾಗತ್ತೆ, ಮೊಳಕೆ ಪ್ರಮಾಣ ಕಡಿಮೆ ಇತ್ತು ಅಂತಂದರೆ ಹೆಚ್ಚಿನ ರೀತಿಯಲ್ಲಿ ನಾವು ಬೀಜಗಳನ್ನ ಬಿತ್ತನೆಗೆ ಉಪಯೋಗಿಸ್ಬೇಕಾಗತ್ತೆ. ಅವುಗಳ ನಿವಾರಣೆಯನ್ನು ನಾವು ಮುಂಚೆನೆ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಬಿತ್ತನೆಗೆ ನಾವು ಹೋಗ್ಬೋದು. ಅದು ಅಲ್ಲದೇ ಬೀಜ ಒಣಗಿಸ್ಬೇಕಾ, ಇನ್ನು ಹೆಚ್ಚಿಗೆ ಸಂಸ್ಕರಣೆ ಏನಾದರೂ ಮಾಡಿಬಿಟ್ಟು ಅದಕ್ಕೆ ನಾವು ಬಿತ್ತನೆಗೆ ಬೀಜವನ್ನು ಉಪಯೋಗಿಸ್ಬೇಕಾ ಅಂತ ಗೊತ್ತಾಗುತ್ತೆ. ಅದು ಅಲ್ಲದೇ ಬೀಜ ಪ್ರಮಾಣಕ್ಕೋಸ್ಕರ ಬೀಜಗಳ ಗುಣಮಟ್ಟ ಪರೀಕ್ಷೆ ಮಾಡಿ ಅವುಗಳ ಗುಣಮಟ್ಟದ ಯೋಗ್ಯತೆ ಹೆಚ್ಚಿನ ಮಾರಾಟ ಬೆಲೆ ದೊರೆಯುವಂತೆ ನಾವು ಮಾಡ್ಕೋಬೋದು. ಈಗ ಅದರಲ್ಲಿ ಗುಣಮಟ್ಟ ಜಾಸ್ತಿ ಇದೆ ಅಂದರೆ ಬೇಡಿಕೆ ಜಾಸ್ತಿ ಬರುತ್ತೆ, ಬೆಲೆ ಜಾಸ್ತಿ ಬರುತ್ತೆ, ಅದರಿಂದ ಲಾಭನೂ ಆಗುತ್ತೆ ಅವರಿಗೆ. ಬೀಜ ಸಂಬಂಧಿ ವಿಷಯಗಳ ಬಗ್ಗೆ ಸಂಶೋಧನೆ ಪರೀಕ್ಷಾ ವಿಧಿವಿಧಾನಗಳನ್ನು ಸಹ ನಾವು ಅದಕ್ಕೆ ಒದಗಿಸ್ಕೊಡ್ಬೋದು. ಈಗ ಬೀಜ ಪರೀಕ್ಷೆ ಮಾಡಿ ಬಿತ್ತನೆಗೆ ಹೋಗೋದು ಬಹಳಷ್ಟು ಸೂಕ್ತ.
1: ಅಂದರೆ ಉತ್ತಮ ಬೀಜ ಅನ್ನೋದನ್ನು ನಿರ್ಧಾರ ಮಾಡಬೇಕಾದ್ರೆ ಬೀಜ ಪರೀಕ್ಷೆಯನ್ನು
2: ಮಾಡಿಸ್ಬೇಕು.
1: ಈ ನೋಡಿ, ಹಿಂದಕ್ಕೆಲ್ಲ ಕೃಷಿ ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಅಜ್ಜ ಮುತ್ತಜ್ಜರು ಕೃಷಿಯನ್ನು ಮಾಡ್ತಾಯಿದ್ರು, ಅವರು ಬಿತ್ತನೆ ಮಾಡ್ತಾಯಿದ್ರು, ಈ ಪರೀಕ್ಷೆಗಳು ಏನು ಇರಲಿಲ್ಲ. ಇತಿಹಾಸ ಇದಕ್ಕೆ ಬೀಜ ಪರೀಕ್ಷೆ ಯಾವಾಗಿಂದ ಪ್ರಾರಂಭ ಆದಂತೀರಿ, ಇತ್ತೀಚೆಗೆ ಪ್ರಾರಂಭ ಆದದ್ದ ಇದು ಹೇಗೆ?
2: ಇದು ಇತ್ತೀಚಿನ ದಿನದಿಂದ ಅಂತಲ್ಲ, ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ರು ಇದನ್ನ. ಆದರೆ ಅವರು ಅದು ಗೊತ್ತಿರಲಿಲ್ಲ, ಇದು ಬೀಜ ಪರೀಕ್ಷೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ.
1: ಅವ್ರದೇ ಒಂದು
2: ಪದ್ಧತಿ ಇತ್ತು. ಹೇಗೆ

0: ಬೆಳೆಸ್ತಿದ್ರು. ಅದ್ರ ಜೊತೆಗೆ ಬೇವಿನ ಎಲೆಗಳು, ಬೂದಿ, ಔಡ್ಲ ಎಲೆಗಳು ಇವೆಲ್ಲವನ್ನು ಹಾಕಿ ಸಂಗ್ರಹಣ ಮಾಡೋದ್ರಿಂದ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಈ ರೀತಿ ಅವರು ಬಿತ್ತನೆಗೆ ಉಪಯೋಗಿಸ್ತಕ್ಕಂಥ ಬೀಜಗಳನ್ನು ಅವ್ರು ಸಂಗ್ರಹಣೆ ಮಾಡಿರ್ತಾ ಇದ್ರು. ಆದರೆ ಇವನ್ನ ನಾವು ಅವ್ರು ಪರೀಕ್ಷೆ ಮಾಡೋದು ಯಾವ ರೀತಿ ಅಂದರೆ ಹಬ್ಬ ಮುಂದೆ ಹಬ್ಬ ಬರ್ತಕ್ಕಂಥ ದಿನಗಳಲ್ಲಿ ಮಡಿಕೆಗಳಲ್ಲಿ ಅವುಗಳನ್ನು ಸಸಿಗಳನ್ನು ನಾಟಿ ಮಾಡಿ ಅವು ಎಷ್ಟು ಸಸಿಗಳು ಹುಟ್ಟುತ್ತವೆ ಅನ್ನೋದನ್ನು ಅದು ಪೂಜೆಗೆ ಇಡೋದ್ರ ಮೂಲಕ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಚೆನ್ನಾಗಿ ಬಂತು ಅಂತಂದರೆ ಒಳ್ಳೆ ಬೀಜ ಇದೆ ಅಂಥೇಳಿ ಅವರು ಈ ರೀತಿಯಾಗಿ ಮಾಡ್ಕೋತಾ ಇದ್ರು. ಈಗ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಆದ ನಂತರ ಬಹಳಷ್ಟು ಹಲವಾರು ರೀತಿ ತಳಿಗಳು ಅಭಿವೃದ್ಧಿ ಹೊಂದಿರತಕ್ಕಂಥ ಸಂಕರಣ ತಳಿಗಳು ಇವೆಲ್ಲವೂ ಬಿಡುಗಡೆ ಆಗಿರೋದ್ರಿಂದ ಹಾಗೆಯೇ ಅದರಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಆಮೇಲೆ ಬೀಜದ ಅಭಾವನೂ ಜಾಸ್ತಿ ಆಗಿರೋದ್ರಿಂದ ಏನು ಮಾಡ್ತಾರೆ ಮಾರಾಟ ಮಾಡೋರೆಲ್ಲ ಕಲಬೆರಕೆ ಮಾಡ್ತಾರೆ. ಅದು ಕಲಬೆರಕೆ ಆಗಿದೆಯೋ ಇಲ್ವೋ ಅಂತ ಗೊತ್ತು ಮಾಡ್ಕೊಳ್ಳೋಕ್ಕೂ ಸಹ ಈ ಒಂದು ರೀತಿಯಾಗಿರ್ತಕ್ಕಂಥ ಉತ್ತಮ ಬೀಜಗಳು ಅವರಿಗೆ ಸಿಗಬೇಕಲ್ಲ. ಕಳಪೆ ಬೀಜಗಳು ಅವರಿಗೆ ಕಡಿಮೆ ಆಗಬೇಕು, ಕಳಪೆ ಬೀಜ ಆದ್ರಿಂದ ಹಾನಿ ತಪ್ಪಿಸ್ಕೋಬೇಕು ಅಂತಂದ್ರೆ ಅವರು ಬೀಜ ಪರೀಕ್ಷೆಯನ್ನು ಮಾಡ್ಕೋಬೇಕು. ಹಾಗೇನೆ ಈ ರೀತಿಯಾಗಿರ್ತಕ್ಕಂಥ ಒಂದು ಬೀಜ ಪರೀಕ್ಷೆ ಮಾಡ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ 1816 ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಆಯಿತು. ಅಲ್ಲಿ ಯಾಕಾಯ್ತಪ್ಪ ಅಂದರೆ ಕಳಪೆ ಮಟ್ಟದ ಕ್ಲೋವರ್ ಹುಲ್ಲಿನ ಬೀಜಗಳ ಮಾರಾಟ ಕಾಯ್ದೆಯನ್ನು ಮಂಡಿಸಿದರು ಅವರು. ಕಳಪೆ ಮಟ್ಟದ ಬೀಜಗಳ ಮಾರಾಟ ಜಾಸ್ತಿ ಆಯಿತು ಅಲ್ಲಿ, ಅಲ್ಲಿಂದ ಶುರು ಆಯಿತು. ಇದಕ್ಕೊಂದು ಬೀಜ ಪರೀಕ್ಷೆ ಅನ್ನೋದು ಇರಬೇಕು, ಅದು ಇದೊಂದು ಟೆಸ್ಟಿಂಗ್ ಇರಬೇಕು ಅಂತೇಳಿ. ಅದಲ್ಲದೆ 1869 ವಿಶ್ವದಲ್ಲಿ ಮೊಟ್ಟ ಮೊದಲ ಬೀಜ ಪರೀಕ್ಷಾ ಕೇಂದ್ರವನ್ನು ಪ್ರೊಫೆಸರ್ ಫ್ರೆಡ್ರಿಚ್ ನಬ್ಬೆ ಅಂತ ಒಬ್ಬ ವಿಜ್ಞಾನಿ ಮಾಡ್ತಾನೆ. ಇದಕ್ಕಿಂತ ಹೆಚ್ಚಾಗಿ ನಾವು ಹೇಳಬೇಕಪ್ಪ ಅಂತಂದರೆ ಯಾಕಂದರೆ ಬೀಜ ಪರೀಕ್ಷೆಯ ಒಂದು ಅನೇಕ ದೇಶಗಳಲ್ಲಿ ಒಂದು ಕ್ರಾಂತಿ ಥರನೇ ಆಯಿತು ಅಂತ ಹೇಳ್ಬೋದು ನಾವು. ಯಾಕೆ ಅಂತಂದರೆ 1907 1910 ಯುರೋಪ್ ದೇಶದಲ್ಲಿ ಸುಮಾರು 12,000 to 13,000 ತನಕನು ತರಕಾರಿ ಬೀಜಗಳ ಮಾದರಿಯನ್ನು ಮಾರುಕಟ್ಟೆಯಿಂದ ಸಂಗ್ರಹಣೆ ಮಾಡಿ ಪರೀಕ್ಷೆ ಮಾಡಿದಾಗ ಎಲ್ಲಾ ಮೊಳಕೆ ಪರೀಕ್ಷೆ ಪ್ರಮಾಣನು 60%+ ಕಡಿಮೆ ಇತ್ತು. ಅವಾಗ ಏನ್ ಮಾಡ್ಬೇಕು ರೈತರು, ಇದು ಈ ರೀತಿ ಅಲ್ಲಿರ್ತಕ್ಕಂಥ ಜನ ಎಲ್ಲ ಇದಕ್ಕೆ ದಂಗೆ ಎದ್ದು 19th century ಈ ರೀತಿ ಬಹಳಷ್ಟು ಆಗಿರೋದ್ರಿಂದ ಇದನ್ನ ತಡಿಬೇಕು, ಕಲಬೆರಕೆ ಆಗೋದನ್ನ ತಡಿಬೇಕು ಅಥವಾ ಈ ಒಂದು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಿ ಸಿಗೋಂಗ್ ಮಾಡಬೇಕು ಅಂಥೇಳಿ ಕ್ರಮೇಣವಾಗಿ ಎಲ್ಲಾ ವಿಶ್ವದಾದ್ಯಂತ ಎಲ್ಲಾ ಕಡೆನೂ ಈ ಬೀಜ ಪರೀಕ್ಷಾ ಕೇಂದ್ರಗಳು ಶುರು ಆಯಿತು. 1918 ಮೊತ್ತ ಮೊದಲನೇದಾಗಿ ಬೀಜ ಆರೋಗ್ಯ ಪರೀಕ್ಷಾಲಯವನ್ನು ನೆದರ್ಲ್ಯಾಂಡಿನ ವ್ಯಾಜಿನೆಂಜನ್ನಲ್ಲಿ ಸ್ಥಾಪನೆ ಮಾಡಿದರು. ಆಮೇಲೆ 1966 ರಾಷ್ಟ್ರೀಯ ಬೀಜ ಸಂಗ್ರಹಣೆ ಮತ್ತು ಪರೀಕ್ಷಾಲಯವನ್ನು ಹಿರಾಸುಟಕ ಅಂತೇಳಿ ಜಪಾನ್ನಲ್ಲಿ ಪ್ರಾರಂಭ ಮಾಡ್ತಾರೆ. ಈ ರೀತಿ ಒಂದು ಬೀಜ ಪರೀಕ್ಷಾ ಘಟಕದ ಉದ್ದೇಶ ಪರೀಕ್ಷೆಯನ್ನು ಯಾಕೆ ಮಾಡಿಸ್ಬೇಕು, ಇದರಿಂದ ನಾವು ಕಳಪೆ ಗುಣಮಟ್ಟ ಬೀಜವನ್ನು ಮಾರಾಟ ಮಾಡೋದಾಗಲಿ ಬಳಸೋದನ್ನು ಕಡಿಮೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕಾಗಿ
1: ಈ ಪರೀಕ್ಷಾ ಕೇಂದ್ರಗಳು
0: ಪ್ರಾರಂಭ ಮಾಡಿದ್ರು.
1: ರೈತರ ಆಂದೋಲನ ರೀತಿಯೊಳಗೆ ರೈತರ ಆಂದೋಲನದಿಂದ ಪ್ರಾರಂಭ ಆಯ್ತು. ಈಗ ಕರ್ನಾಟಕ ರಾಜ್ಯದಲ್ಲಿ ಬೀಜ ಪರೀಕ್ಷೆ ಮಾಡಿಸ್ಲಿಕ್ಕೆ ಏನು ಅನುಕೂಲತೆಗಳಿದಾವೆ ರೈತರು? ಬೀಜ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದಾವೆ ಕರ್ನಾಟಕ ರಾಜ್ಯದಲ್ಲಿ?
0: ಕರ್ನಾಟಕ ರಾಜ್ಯದಲ್ಲಿ ಈಗ ಬೆಂಗಳೂರು ಮತ್ತು ಧಾರವಾಡ ಮತ್ತು ರಾಯಚೂರು, ಈ ರಾಯಚೂರು ಪ್ರದೇಶದಲ್ಲಿ ಕಲ್ಯಾಣ ಕರ್ನಾಟಕದ 6 ಬರ್ತವೆ. ಅದಕ್ಕಿಂತ ಮುಂಚಿತವಾಗಿ ಹೇಳ್ಬೇಕಂತಂದ್ರೆ 1965 ಬೀಜ ಪರೀಕ್ಷಾ ಕೇಂದ್ರ ಲಾಲ್ಬಾಗ್ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿದ್ರು. 1968 ಬೀಜ ಪರೀಕ್ಷಾ ಕೇಂದ್ರ ಹೆಬ್ಬಾಳಲ್ಲಿ ಒಂದು ಮಾಡಿದ್ರು. 1985 ಬೀಜ ಪರೀಕ್ಷಾ ಕೇಂದ್ರ ಧಾರವಾಡಲ್ಲಿ ಮಾಡಿದ್ರು. ಆಮೇಲೆ ಈ ಬೆಂಗಳೂರಲ್ಲಿ ಇನ್ನೊಂದು ಇದರಲ್ಲಿ ಬೀಜ ಪ್ರಮಾಣ ಸಂಸ್ಥೆ ಹತ್ರ ಅದೊಂದು ಮಾಡಿದ್ರು. ಬೀಜ ಪರೀಕ್ಷಾ ಕೇಂದ್ರ ದಾವಣಗೆರೆಯಲ್ಲಿ ಒಂದಿದೆ, ಗಂಗಾವತಿಯಲ್ಲಿ ಒಂದಿದೆ, ಧಾರವಾಡದಲ್ಲಿ ಬೀಜ ಪ್ರಮಾಣ ಸಂಸ್ಥೆಯ ಜೊತೆಗೊಂದಿದೆ. ಬೀಜ ಪರೀಕ್ಷಾ ಕೇಂದ್ರ ಕೃಷಿ ವಿಶ್ವದಲ್ಲಿ ಧಾರವಾಡ, ಹಾಗೆಯೇ ಬೀಜ ಪರೀಕ್ಷಾ ಕೇಂದ್ರ ವಿಶ್ವವಿದ್ಯಾಲಯ ರಾಯಚೂರಿನಲ್ಲೂ ನಮ್ಮ ವಿಶ್ವವಿದ್ಯಾಲಯದಲ್ಲೂ ಒಂದಿದೆ.
1: ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಬೀಜ ಪರೀಕ್ಷಾ ಕೇಂದ್ರ ಇದೆ,
0: ಇದೆ ಬೀಜ ಘಟಕದ ಅಡಿಯಲ್ಲಿ ಇದೆ. ಅಲ್ಲಿ ಹೋದ ವರ್ಷದಿಂದ ಶುರು ಮಾಡಿದ್ದಾರೆ ಅದರಲ್ಲಿ.
1: ಈಗ ರೈತರು ಬೀಜ ಪರೀಕ್ಷಾ ಕೇಂದ್ರಗಳಿಗೆ ಈಗ ಬೀಜಗಳನ್ನ ಚೆನ್ನಾಗಿದೆಯೋ ಇಲ್ಲ ತಿಳ್ಕೊಳ್ಳಿ, ಯಾಕಂದ್ರೆ ರೈತರು ಮಣ್ಣು ಪರೀಕ್ಷೆ ಹೇಗೆ ಮಾಡ್ತಾರೆ, ಹಾಗೆ ಬೀಜ ಪರೀಕ್ಷೆಯನ್ನು ಮಾಡಿಸಬಹುದು ಅಂತೀರಾ ತಾವು? ಹೇಗೆ
0: ಬೀಜ ಪರೀಕ್ಷೆಯನ್ನು ಮಾಡಿಸಬಹುದು? ಅದಕ್ಕೆ ಅದೇ ಆಗಿರ್ತಕ್ಕಂತ ನಿಯಮಗಳಿದಾವೆ, ಅದಕ್ಕೆ ಅದೇ ರೀತಿ ಆಗಿರ್ತಕ್ಕಂತ ರೀತಿಯಲ್ಲಿ ಅವರು ಮಾದರಿಯನ್ನು ಸಲ್ಲಿಸಬೇಕು.
1: ಹೇಗೆ ಮಾದರಿಗಳು ಹೇಗಿರಬೇಕು? ರೈತರು ಬೀಜ ಪರೀಕ್ಷೆ ಕಳಿಸ್ಬೇಕಾದ್ರೆ ಯಾವ ರೀತಿ ಇರ್ಬೇಕಂತಿರ್ತಾವು? ಏನೇನು ಒಂದು ಅಲ್ಲಿ ನಿಯಮಗಳಿಟ್ಟು ಒಂದು ಕಳಿಸ್ಬೇಕಾಗತ್ತೆ ರೈತರು ಬೀಜ ಪರೀಕ್ಷೆಗೆ?
0: ರೈತರು ಈ ಬೀಜ ಮೊಳಕೆ ಪರೀಕ್ಷೆ ಮತ್ತು ಭೌತಿಕ ಪರೀಕ್ಷೆಯಿಂದ ಮುಂಚಿತವಾಗಿ ಅವ್ರು ಏನು ಮಾಡಬೇಕಪ್ಪ ಅಂತಂದರೆ ಬೀಜಗಳನ್ನು ಚೆನ್ನಾಗಿ ತಾವೇನು ಬಿತ್ತನೆಗಾಗಿ ಇಟ್ಕೊಂಡಿರ್ತಾರೆ ಅದನ್ನು ಚೆನ್ನಾಗಿ ಸ್ವಚ್ಛಗೊಳಿಸ್ಕೋಬೇಕು. ಅಂದರೆ ಅದನ್ನು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ತೂರಿಬಿಟ್ಟು ಚೆನ್ನಾಗಿ ನಂತರ ಜರಡಿ ಹಿಡಿಬೇಕು. ಅವರು ಬೀಜ ಸಂಸ್ಕರಣಾ ಘಟಕದಲ್ಲಿ ಏನು ಬಳಸ್ತಾರಲ್ಲ ಆ ಥರ ಗಾತ್ರದ ಜರಡಿ ಬಳಸದೇ ಇದ್ರೂ ಪರವಾಗಿಲ್ಲ, ಅದಕ್ಕೆ

0: ಹತ್ರ ಇರತಕ್ಕಂತ ಗಾತ್ರದ ಜರಡಿಗಳನ್ನ ಬಳಸಬೇಕು. ಯಾಕಪ್ಪ ಅಂದ್ರೆ ಗಟ್ಟಿಯಾಗಿರ್ತಕ್ಕಂತ ಒಂದೇ ಗಾತ್ರದ ಬೀಜಗಳನ್ನ ನಾವು ಅದರಿಂದ ಪಡಿಬಹುದು. ಉದಾಹರಣೆಗೆ ಭತ್ತದಲ್ಲಿ ಕೋರ್ಸ್ ವೆರೈಟಿಗೆ 1.85 mm ಸ್ಲಾಟೆಡ್, ಫೈನ್ ವೆರೈಟೀಸ್ಗೆ 1.60 ಸ್ಲಾಟೆಡ್ ಬಳಸಬೇಕು. ತೊಗರಿನಲ್ಲಿ 3.5-4 mm ರೌಂಡ್ ಅಂದರೆ ದುಂಡನೆ ಗಾತ್ರದ ಜರಡಿ, ಕಡಲಿನಲ್ಲಿ 5-6 mm ದುಂಡನೆ ಗಾತ್ರದ ಜರಡಿ ಬಳಸೋದ್ರಿಂದ ಒಂದೇ ಗಾತ್ರದ ಬೀಜಗಳನ್ನು ಪಡಿಬೋದು. ಹಾಗೆಯೇ ಕಸ ಕಡ್ಡಿ ಮತ್ತು ಕಳೆ ಬೀಜಗಳು ಮತ್ತು ಏನಾದರೂ ಇದ್ದರೆ ಅದನ್ನು ಬೇರ್ಪಡಿಸ್ಬೋದು. ಈ ರೀತಿ ನಾವು ಸ್ವಚ್ಛ ಮಾಡಿ ಬೇರೆ ಬೇರೆ ಬೆಳೆ ಬೀಜಗಳಿಗೆ, ಉದಾಹರಣೆಗೆ ಈಗ ಕಡಲೆ, ತೊಗರಿ, ಸೋಯಾ ಅವರೆ, ಗೋವಿನ ಜೋಳ ಇವಕ್ಕೆಲ್ಲಕ್ಕೂ 1 kg ಬೀಜಗಳನ್ನ ಅವರು ಪರೀಕ್ಷೆಗೆ, ಬೀಜ ಮಾದರಿಯನ್ನ ಅವ್ರ ಪರೀಕ್ಷೆಗೆ ಕಳಿಸ್ಬೇಕು. ರೈತರ ಸ್ಯಾಂಪಲ್ಗಳಿಗೆ, ರೈತರ ಮಾದರಿಗಳಿಗೆ ಅವರು ಏನು ಚಾರ್ಜ್ ಮಾಡುವುದಿಲ್ಲ, ಅವೆಲ್ಲ ಫ್ರೀ ಆಗಿರ್ತದೆ. ಅಕಸ್ಮಾತ್ ಅವರು ಬೀಜೋತ್ಪಾದನೆ ನಾವು ಮಾಡಿದ್ದೀವಿ, ಟಿ ಎಲ್ ಸೀಡ್ಸ್ನ ನಾವು ಬೇರೆ ಕಡೆ ಸೋರ್ಸಲ್ಲಿ ತೊಗೊಂಡು ಬಂದುಬಿಟ್ಟು ನಾವೀಗ ಟಿ ಎಲ್ ಸೀಡ್ಸ್ನ ನಾವು ಮಾಡ್ಕೊಂಡಿದ್ದೀವಿ, ಇದನ್ನೇ ನಾವು ರೈತರಿಂದ ರೈತರಿಗೆ ಹಂಚ್ಕೋತೀವಿ ಅನ್ನೋದಾದರೆ ಆ ಥರದ ಟಿ ಎಲ್ ಸೀಡ್ಸ್ಗಳಿಗೆ 150 rupees ಚಾರ್ಜ್ ಮಾಡ್ತಾರೆ. ಈಗ ಸುಮಾರು 6,000 ಹೆಚ್ಚು ಮಾದರಿಗಳನ್ನು ಈಗಾಗಲೇ ಬೀಜ ಪ್ರಮಾಣನ ಸಂಸ್ಥೆ ರಾಯಚೂರಲ್ಲಿ ಇದೆ ಅಲ್ಲ, ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದ ಭಾಗದಿಂದ ಬಂದಿರತಕ್ಕಂಥ ಎಲ್ಲ. ಅಂದರೆ ಈಗ ಕೇವಲ ನಾವು 6,000 ಜಾಸ್ತಿ ನೋಡಿದ್ದೀವಿ, ಇನ್ನೂ ಜಾಸ್ತಿ ಪ್ರಮಾಣದ ರೈತರು ಇದಕ್ಕೆ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಇದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಈಗ ಅಕಸ್ಮಾತ್ ಆಗಿ ಹೌದಪ್ಪ ಇದಕ್ಕೆ ಯಾಕೆ ಖರ್ಚು ಮಾಡಬೇಕು, ಇದಕ್ಕೆ ಯಾಕೆ ಅಲ್ಲಿ ತನಕ ಹೋಗ್ಬಿಟ್ಟು ನಾವು, ಆಮೇಲೆ ಈಗಂತೂ ಆಗೋದು ಸ್ವಲ್ಪ ಕಳಿಸೋದು ಕಷ್ಟ, ಅವಾಗ ಏನು ಮಾಡಬೇಕು, ತಾವು ರೈತರು ತಾವು ಮನೆಯಲ್ಲೇ ಪರೀಕ್ಷೆಗಳನ್ನು ಮಾಡಬಹುದು.
1: ಅಂದ್ರೆ ಮೊಳಕೆ ಪರೀಕ್ಷೆಯನ್ನು ಮಾತ್ರ ಮಾಡಬಹುದು,
0: ಮೊಳಕೆ ಪರೀಕ್ಷೆ ಜೊತೆಗೆ ಅವರು ಭೌತಿಕ ಶುದ್ಧತೆಯನ್ನು
1: ಕಾಪಾಡ್ಕೋಬಹುದು.
0: ಈ ಜರಡಿ ಮಾಡೋದ್ರಿಂದ ಅನೇಕ ಕಸ ಕಡ್ಡಿ ಎಲ್ಲಾ ವಸ್ತುಗಳು ಅದರಿಂದ ಬೇರೆ ಬೇರೆ ಜಾತಿ ಬೀಜಗಳು ಹೋಗ್ಬಿಡ್ತವೆ. ಎಲ್ಲ ಗಟ್ಟಿಯಾಗಿರ್ತಕ್ಕಂಥ ಬೀಜಗಳನ್ನ
1: ಒಂದೇ ಗಾತ್ರದ
0: ಇರಬೇಕು, ಶುದ್ಧವಾಗಿರ್ಬೇಕು ಭೌತಿಕವಾಗಿ ನೋಡ್ಲಿಕ್ಕೆ. ಅದನ್ನ ಅವರು ತಾವು ಮನೆಯಲ್ಲೇ ಮಾಡ್ಕೋಬಹುದು ಆ ತರದ್ದು. ಆ ಭೌತಿಕ ಶುದ್ಧತೆ ಏನು, ಬಹಳಷ್ಟು ಕಸ ಇರಬಾರ್ದು. ಆಮೇಲೆ ದೊಡ್ಡ ದೊಡ್ಡ ಗಾತ್ರದ ಬೀಜಗಳನ್ನ ಬಳಸೋದ್ರಿಂದ, ದೊಡ್ಡ ದೊಡ್ಡ ತೆನೆಯಿಂದ ಬಂದಿರತಕ್ಕಂಥದ್ರಿಂದ ಮತ್ತೆ ದೊಡ್ಡ ದೊಡ್ಡ ಕಾಳುಗಳನ್ನು ನಾವು ಬೀಜಗಳನ್ನ ಆರಿಸ್ಕೊಳ್ಳೋದ್ರಿಂದ ಅವು ಸದೃಢವಾಗಿ ಬೆಳೀತವೆ.
1: ಈಗ ನಿಮ್ಮಲ್ಲಿ ರೈತರು ಬೀಜ ಪರೀಕ್ಷೆಗೆ ಕಳಿಸಿದರೆ ಮಾಡಿಕೊಡ್ತೀರಾ ವಿಶ್ವವಿದ್ಯಾಲಯದಲ್ಲಿ, ಹೇಗೆ ಚಾರ್ಜ್ ಮಾಡ್ತಾರೆ ಅದಕ್ಕೆಲ್ಲ ಹೇಗೆ?
0: ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಚಾರ್ಜ್ ಮಾಡ್ತಾರೆ, ಆದರೆ ಕನಿಷ್ಠ ಬೆಲೆ ಇಟ್ಟಿದ್ದಾರೆ. ಬರೀ ಬೀಜ ಮೊಳಕೆ ಪ್ರಮಾಣ ಕಂಡುಹಿಡಲಿಕ್ಕೆ 60 rupees, ತೇವಾಂಶ ಕಂಡುಹಿಡಲಿಕ್ಕೆ 10 rupees, ಭೌತಿಕ ಶುದ್ಧತೆ ಮತ್ತು 25 rupees, ಎಲ್ಲ ಸೇರಿ ಒಟ್ಟಾಗಿ ಮಾಡಿಕೊಡ್ಬೇಕಂದ್ರೆ 100 rupees ಒಂದು ಮಾದರಿಗೆ.
1: ಈಗ ಭೌತಿಕ ಶುದ್ಧತೆ ಅಥವಾ ತೇವಾಂಶ ಮತ್ತು ಮೊಳಕೆ ಪ್ರಮಾಣ, ತಳಿಯ ಶುದ್ಧತೆ ಅದೇನಾರ ಕಂಡುಹಿಡಿತಾರ? ತಳಿಯ ಶುದ್ಧತೆ ಬೇರೆ ಅಡಲ್ಟ್ರೇಷನ್ ಆಗಿದೆ ಆ ಬೀಜ ಹೇಗೆ ಅಂತ
0: ತಳಿ ಶುದ್ಧತೆಯನ್ನು ಕಂಡುಹಿಡಿತೀವಿ.
1: ಕಂಡುಹಿಡಿತೀವಿ. ಇನ್ನ ಮುಖ್ಯವಾದದ್ದು ರೈತರಿಗೆ ಸಮಸ್ಯೆ ಅಂತಂದ್ರೆ ಒಮ್ಮೆ ಬೀಜ ಬಿತ್ತಾರೆ ಸರಿಯಾಗಿ ಮೊಳಕೆ ಬರೋದಿಲ್ಲ. ಈ ಮೊಳಕೆ ಒಂದು ಪರೀಕ್ಷೆಯನ್ನು ಹೇಗೆ ಮಾಡಬೇಕಾಗತ್ತೆ, ಜರ್ಮಿನೇಷನ್ ಟೆಸ್ಟ್ ರೈತರು ಮಾಡೋದಾದ್ರೆ ಹೇಗೆ ಮಾಡಬೇಕು, ಜೊತೆಗೆ ಯಾವ ರೀತಿ ಮಾಡೋದ್ರಿಂದ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡಿಬೋದು ಅಂತಿರ್ತಾವೆ?
0: ನಮ್ಮ ಪ್ರಯೋಗಾಲಯದಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮೊಳಕೆ ಕಾಗದ ಪದ್ಧತಿ ಅಂತ ಬಳಸ್ತಾರೆ. ಮೊಳಕೆ ಕಾಗದ ಅಂದ್ರೆ ಜರ್ಮಿನೇಷನ್ ಪೇಪರ್ ಅಂತ ನಾವು ಹೇಳ್ತೀವಿ, ಅದನ್ನ ಬಳಸಿ ನಾವು ಮಾಡ್ಬೇಕಾಗತ್ತೆ. ಅದು ನೀರು ಹೀರ್ಕೊಳ್ಳತಕ್ಕಂಥ ಶಕ್ತಿ ಇರಬೇಕು, ಅದರಲ್ಲಿ ಯಾವುದು ಟಾಕ್ಸಿಕ್ ಅಂಶಗಳು ಇರಬಾರ್ದು, ವಿಷ ಅಂಶಗಳು ಯಾವುದು ಇರಬಾರ್ದು, ಯಾವುದು ಕೆಮಿಕಲ್ಸ್ ಇರಬಾರ್ದು, ಆ ಥರದ ಕೆಲವೊಂದು ಗುಣಮಟ್ಟ ಹೊಂದಿರತಕ್ಕಂಥ ಜರ್ಮಿನೇಷನ್ ಪೇಪರ್ ಅಂತ ಇರುತ್ತೆ. ಅಂದರೆ ಮೊಳಕೆ ಕಾಗದ ಬಳಸ್ಕೊಂಡು ನಾವು ಅದನ್ನು ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಕನಿಷ್ಠ 400 ನಾವು ಪರೀಕ್ಷೆ ಮಾಡಬೇಕಾಗತ್ತೆ. 100 ಬೀಜಗಳನ್ನು ಒಂದೊಂದು ರೆಪ್ಲಿಕೇಶನ್ ಥರ ಹಾಕೋಬೇಕು ನಾವು. ಹೇಗಪ್ಪ ಅಂತಂದರೆ ಒಂದು ಪಾಲಿಥಿನ್ ಹಾಳೆ ತೊಗೋಬೇಕು. ಪಾಲಿಥಿನ್ ಹಾಳೆ ತೊಗೊಂಡ್ಬಿಟ್ಟು ಈ ಜರ್ಮಿನೇಷನ್ ಪೇಪರ್ ಅಂತ ಏನು ನಾವು ಹೇಳ್ತೀವಿ, ಮೊಳಕೆ ಕಾಗದಗಳನ್ನು ನೀರಿನಲ್ಲಿ ನೆನೆಯಿಸಿಟ್ಟು ನೀರೆಲ್ಲ ಹೋಗಲಾಡಿಸ್ಬಿಟ್ಟು ಆ ಪಾಲಿಥಿನ್ ಹಾಳೆ ಮೇಲೆ ಇಡಬೇಕು. ಒಂದು ಪಾಲಿಥಿನ್ ಒಂದು ಮೊಳಕೆ ಕಾಗದ ಪೇಪರನ್ನು ಅದರ ಮೇಲೆ 100 ಬೀಜಗಳನ್ನು ಸಮಾನಾಂತರದಲ್ಲಿ ಇಡಬೇಕು. ಸಮಾನಾಂತರದಲ್ಲಿ ಎಲ್ಲ ಬೀಜಗಳು 100x10 ಹತ್ತು ಬೀಜವನ್ನು 10 1x1.5 cm ಜಾಗ ಬಿಟ್ಟು ಅದಾದ್ಮೇಲೆ ಇನ್ನೊಂದು ತೋಯಿಸಿದ ಹಾಳೆಯನ್ನು ಅದ್ರ ಮೇಲೆ ಹಾಕಬೇಕು. ಹಾಕಿ ಮುಚ್ಚಿಟ್ಟು ಈ ಭತ್ತಕ್ಕಾದ್ರೆ 14 ದಿನಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಅನೇಕ ದ್ವಿದಳ ಧಾನ್ಯಗಳೆಲ್ಲ ನಮ್ಗೆ 8-10 ದಿನಕ್ಕೆ ಎಲ್ಲ ಬೆಳೆಗಳದು ಗೊತ್ತಾಗುತ್ತೆ. ಭತ್ತ ಮತ್ತೆ ಔಡಲು ಗೋವಿನ ಜೋಳ ಇವಕ್ಕೆಲ್ಲ ಸ್ವಲ್ಪ ತಡವಾಗಿ ಬರ್ತವೆ. 10-15 ದಿನದಲ್ಲಿ ಎಲ್ಲದು ಗೊತ್ತಾಗ್ಬಿಡುತ್ತೆ. ಅದಕ್ಕಿಂತ ಮುಂಚಿತವಾಗಿ ನೀವು ಈ ದ್ವಿದಳ ಧಾನ್ಯಗಳಂತೂ 6-7 ದಿನದಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಮೊಳಕೆಗಳು ಬಂದಿದಾವ ಇಲ್ಲ ಅಂತ. 100ಕ್ಕೆ ಕನಿಷ್ಠ 80% ನಮಗೆ ಮೊಳಕೆ ಬರಬೇಕು.
1: ಕನಿಷ್ಠ 80%
0: ಮೊಳಕೆ ಬಂದಿರಬೇಕು. ಆ ತರದ್ದು ಬಂತು ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದೊಂದು ಎಕರೆಗೆ ಅಥವಾ ಒಂದು ಆಯಾ ಪ್ರದೇಶಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾಂಟ್ ಪಾಪ್ಯುಲೇಷನ್ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ.
1: ಕನಿಷ್ಠ ಎಲ್ಲ ಒಂದು ತಳಿಯ ಬೀಜಗಳು, ಉದಾಹರಣೆ ಅಂತಂದ್ರೆ ಸೂರ್ಯಕಾಂತಿ ಇರಬಹುದು, ಹೆಸರು, ತೊಗರಿ, ಇವೆಲ್ಲದರಲ್ಲೂ ಕನಿಷ್ಠ 80% ಮೊಳಕೆ ಪ್ರಮಾಣ ಇರಬೇಕು.
0: ಇರಬೇಕು ಭತ್ತ ಸೂರ್ಯಕಾಂತಿ 75
1: ಒಂದೇಳೆ ಮೊಳಕೆ ಪ್ರಮಾಣ ಕಡಿಮೆ ಇತ್ತು, ಸಪೋಸ್ ಈಗ ರೈತರು ಮೊಳಕೆ ಪರೀಕ್ಷೆಯನ್ನು ಮಾಡಿಸ್ತಾರೆ, 70%
0: ಈಗ ಅಕಸ್ಮಾತ್ ಮೊಳಕೆ ಪ್ರಮಾಣ ಕಡಿಮೆ ಇತ್ತು, ರೈತರಿಗೆ ಹೊರಗಡೆಯಿಂದ ತರಕಾಗಲ್ಲ, ತಮ್ಮದೇ ಹತ್ರ ಚೆನ್ನಾಗಿದ್ದಾವೆ ಬೀಜ ಅಂತಂದ್ರೆ ಅದರಲ್ಲಿ ಈಗ 3 ಕೆಜಿ ಎಕರೆಗೆ ಹಾಕೋದಿತ್ತು ಅಂದ್ರೆ
1: 4 ಕೆಜಿ
0: ಜಾಸ್ತಿ ಮಾಡ್ಕೋಬೇಕಾಗತ್ತೆ ಬೀಜ ಮೊಳಕೆ ಪ್ರಮಾಣಕ್ಕೆ ತಕ್ಕಂಗೆ. 60% ಇದ್ರೂ ಏನ್ಮಾಗುತ್ತೆ, ಬಳಸಲೇಬೇಕಾಗತ್ತೆ. ಅವಾಗ 1-2 ಕೆಜಿ ಹೆಚ್ಚಿಗೆ ಹಾಕೋಬೇಕು.
1: ರೈತರು ಏನಾದರೂ ಈಗ ತಾವು ಹೇಳಿದ್ರಿ ಇದನ್ನ ಮಾಡ್ತಕ್ಕಂಥ ಪದ್ಧತಿ ಎಲ್ಲ ಅವರಿಗೆ ಪಾಲಿಥಿನ್ ಪೇಪರ್ ಇರ್ಬೋದು, ಮೊಳಕೆ ಪರೀಕ್ಷೆ ಮಾಡ್ತಕ್ಕಂಥ ಪೇಪರ್,
0: ಇದು ಪ್ರಯೋಗಾಲದಲ್ಲಿ
1: ಮಾಡ್ತಾರೆ.
0: ರೈತರು ಏನ್ ಮಾಡ್ಬೇಕಪ್ಪ ಅಂತೇಳಿ, ರೈತರು ಉದಾಹರಣೆಗೆ ನ್ಯೂಸ್ ಪೇಪರ್ ಸಿಗುತ್ತೆ, ರದ್ದಿ ಕಾಗದಗಳೆಲ್ಲ ಸಿಗ್ತವೆ, ಅದನ್ನ ಒಂದು ಸಮಾನಾಂತರದಲ್ಲಿ ಕಟ್ ಮಾಡ್ಕೋಬೇಕು,
1: ಚೌಕಾಕಾರದಲ್ಲಿ
0: 1.5 ಅಡಿಯಿಂದ ಇನ್ನೊಂದು 1 ಕಾಲಡಿ ಅಷ್ಟು ಬರೋಷ್ಟು ಉದ್ದ ಆಗಲ್ಲ ಬರೋಷ್ಟು ಕಟ್ ಮಾಡ್ಕೊಂಡು ಬಿಟ್ಟು ಅದನ್ನ ನೆನೆ ಇಡಬೇಕು. ಇದು ನಮ್ದು ಜರ್ಮಿನೇಷನ್ ಪೇಪರ್ 2 ಆದ್ರೆ ಸಾಕು ನಮಗೆ. ಈ ನ್ಯೂಸ್ ಪೇಪರ್ಗಳು ಅಥವಾ ರದ್ದಿ ಕಾಗದಗಳು ಏನಾಗುತ್ತೆ ಅದರಲ್ಲಿ ಸ್ಟ್ರೆಂತ್ ಇರೋದಿಲ್ಲ, ಗಟ್ಟಿ ಇರೋದಿಲ್ಲ. ಅವಕ್ಕೆ 4-5 ತಗೋಬೇಕು, 4-5 ಪದರ ಹಾಕ್ಬೇಕು, 4-5 ಪದರದ ನೆನೆ ನೀರಲ್ಲಿ ನೆನೆ ಇಟ್ಸಿಟ್ಟು ನೀರನ್ನ ಅದಂತೆ ಹೋಗ್ಲಾಡಿಸ್ಬಿಟ್ಟು ಜಾಡಿಸಿ ಪಾಲಿಥಿನ್ ಹಾಳೆ ಮೇಲೆ ಇಡಬೇಕು. ಅವ್ರಿಗೆ ಪಾಲಿಥಿನ್ ಹಾಳೆ ನಮ್ಗೆ ಸಿಗೋದಿಲ್ಲ ಅಂದ್ರೆ ಹೊರಗಡೆ ಸಿಗ್ತಕ್ಕಂಥ ಯಾವ್ದೋ ಮಾರ್ಕೆಟಿಗೆ ಹೋದಾಗ ತಂದಿರ್ತಾರೆ ಬ್ಯಾಗ್ಗಳೆಲ್ಲ, ಅವನ್ನ ಕಟ್ ಮಾಡಿನೂ ಉಪಯೋಗಿಸ್ಕೋಬಹುದು. ಆ ಪಾಲಿಥಿನ್ ಹಾಳೆ ಮೇಲೆ ಆ 4-5 ಕಾಗದ ಪೇಪರ್ನ ಇಡಬೇಕು, ಅದ್ರ ಮೇಲೆ ಬೀಜಗಳನ್ನು ಸಮಾನಾಂತರದಲ್ಲಿ ಇಟ್ಟು 100 ಬೀಜಗಳನ್ನು ಅಂತ 4 ಮಾಡಬೇಕಾಗತ್ತೆ. 400 ಬೀಜಗಳನ್ನು ನಾವು ಪರೀಕ್ಷೆ ಮಾಡಬೇಕು ಅಂದರೆ ಅದಾದಮೇಲೆ ಇನ್ನು 4-5 ಪೇಪರ್ಗಳನ್ನು ಮುಚ್ಚಿಟ್ಟು ನೆನೆಸಿಟ್ಟಿರ್ತಕ್ಕಂಥ 4-5 ಪೇಪರ್ಗಳನ್ನ ಮುಚ್ಚಿಟ್ಟು ಒಂದು ಕಡೆಯಿಂದ ಮುಚ್ಚಿ ರೋಲ್ ಮಾಡಿ ಸುತ್ತಿ ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಓರೆಯಾಗಿ ಇಡಬೇಕು ಗೋಡೆಗೆ, ಸ್ಟ್ರೇಟ್ ಇಡಬಾರ್ದು, ಸ್ವಲ್ಪ ಓರೆಯಾಗಿ ಇಡಬೇಕು. ಇದು ಒಂದು ಪದ್ಧತಿ ಅವರು ಮಾಡಬಹುದಾಗಿರ್ತದೆ. ಅದನ್ನ ಇಟ್ಬಿಟ್ಟು 8-10 ದಿನದಲ್ಲಿ ಎಲ್ಲ ಬರ್ತದೆ ದ್ವಿದಳ ಧಾನ್ಯಗಳಾದ್ರೆ. ಈ ಏಕದಳ ಧಾನ್ಯಗಳಿಗೆ 10-14 ಭತ್ತ ಉದಾಹರಣೆಗೆ ಔಡಲ ಅವೆಲ್ಲ ಸ್ವಲ್ಪ ಜಾಸ್ತಿ ದಿನ ಬೇಕಾಗುತ್ತೆ. ದೊಡ್ಡ ಗಾತ್ರದ ಬೀಜ ಇತ್ತು ಅಂತಂದ್ರೆ ಜಾಸ್ತಿ ನೀರು ಸಿಂಪರಣೆ ಮಾಡಬೇಕಾಗತ್ತೆ. ಈ ತರದ ಕಾಗದಗಳನ್ನು ಉಪಯೋಗಿಸಿದ್ರೆ ದಿನ ಸ್ವಲ್ಪ 2 ದಿನಕ್ಕೊಮ್ಮೆ
1: ನೀರು
0: ಒದ್ದೆ ಮಾಡ್ತಾನೆ ಇರ್ಬೇಕು ಅವನು. ಅದು ಅಲ್ಲದೆ ಈಗ ಇನ್ನೊಂದು ಏನಪ್ಪಾ ಈಸಿ ಮೆಥಡ್ ಅಂದ್ರೆ ಅವ್ರಿಗೆ PVC ಪೈಪ್ ಸಿಗುತ್ತೆ, ಇದು 50 ಸೆಂಟಿಮೀಟರ್ ಅಷ್ಟು ಒಂದು ಗಾತ್ರದ್ದು ಅಂದ್ರೆ ಅಷ್ಟು ಡಯಾಮೀಟರ್ ಇರತಕ್ಕಂತ PVC ಪೈಪ್ ಅನ್ನು ತಗೊಂಡ್ಬಿಟ್ಟು ಕಟ್ ಮಾಡಿ 2 ಕಡೆಗೂ ಅದ್ರ ಒಳಗಡೆ ಇನ್ನ 2 ಇಂಚಿಂದ ಬರುತ್ತೆ, 20 ಸೆಂಟಿಮೀಟರ್ ಬರ್ತವೆ ಅಂತ ಒಂದು 4 ತಗೊಂಡ್ಬಿಟ್ಟು ಆ ಸಣ್ಣದ ಏನ್ ಬರುತ್ತಲ್ಲ PVC ಪೈಪ್ ಅದನ್ನ 2 ಕಡೆ ಕಟ್ ಮಾಡಿಬಿಟ್ಟು ಈ ತರ ಏನ್ ಪೇಪರ್ ಗಳಲ್ಲಿ ನಾವು ಹಾಕಿರ್ತೀವಲ್ಲ ಅದನ್ನ ರೋಲ್ ಮಾಡಿ ಅದ್ರೊಳಗೆ ಇಡಬೇಕು. PVC ಪೈಪ್ ಒಳಗೆ ಇಟ್ಟು ಅಂತ ಸಣ್ಣ ಸಣ್ಣ 4-5 ಸುರುಳಿ ಮಾಡಿರ್ತೀವಲ್ಲ PVC ಪೈಪ್ ಗಳನ್ನ ಅದನ್ನ ದೊಡ್ಡ PVC ಪೈಪ್ ಒಳಗಡೆ ಇಡಬೇಕು, ಸೈಡ್ ಗೆ 2 ಕಡೆ ಮುಚ್ಚಬೇಕು. ಅದು ಒಳ್ಳೇದು, ಅದು ಈಸಿ ಮೆಥಡ್ ಅಂದ್ರೆ ಅದು ಒಂಥರ ಈ ಲ್ಯಾಬೊರೇಟರಿ ಮಾಡಿದಕ್ಕೆ ಸ್ವಲ್ಪ ಸರಿ ಅನ್ಸುತ್ತೆ. ಅದನ್ನು ಸಹ ನೀವು 8-10 ದಿನನೇ ಬಿಡಬೇಕು.
1: ಈ ಪದ್ಧತಿ ಬಿಟ್ಟರೆ ರೈತರು
0: ಅದಾದ್ಮೇಲೆ ಇನ್ನ ಒಂದು ಪದ್ಧತಿ ಅಂದ್ರೆ
1: ಮರಳು
0: ಒಂದು ಟ್ರೈನಲ್ಲಿ ಮರಳು ಚೆನ್ನಾಗಿರುತ್ತೆ ಮರಳು. ಅದು ಇನ್ನು ಹೇಳ್ಬೇಕಂದ್ರೆ ಸ್ವಲ್ಪ 1-2 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು, ಯಾಕಂದ್ರೆ ಅದರಲ್ಲಿರ್ತಕ್ಕಂಥ ರೋಗಾಣುಗಳು ಕ್ರಿಮಿಗಳೆಲ್ಲ ಸಾಯ್ತವೆ. ಅಂತ ಒಂದು ಉಸುಕನ್ನು ತಗೊಂಡು ಬಂದ್ಬಿಟ್ಟು ಒಂದು ಟ್ರೈನಲ್ಲಿ ಹಾಕಿ ಅಥವಾ ಒಡೆದೋಗಿರ್ತಕ್ಕಂಥ ಯಾವ್ದಾದ್ರು ಟಬ್ ಇರ್ಬೋದು, ಕೊಡ ಇರ್ಬೋದು, ಬಕೆಟ್ ಇರ್ಬೋದು, ಯಾವ್ದಾದ್ರು ತಮ್ಮಲ್ಲಿರ್ತಕ್ಕಂಥದ್ದನ್ನು ಅಥವಾ ಮಣ್ಣಿನ ಮೇಲನ್ನು ಹೊರಗಡೆ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಲೈನ್ ಹಾಕಿ ನೀರು ಹಾಕಿ ಬೀಜಗಳನ್ನ ಹಾಕಿ ಮುಚ್ಚಬೇಕು. ಮುಚ್ಚಿ ಮತ್ತೆ ಅಂದ್ರೆ ಇಲ್ಲಿ ಪೇಪರ್ ಅಲ್ಲಿ ಮತ್ತೆ ಲ್ಯಾಬೊರೇಟರಿ ಅಲ್ಲಿ ಸ್ವಲ್ಪ ಬೇಗ ಬರ್ತವೆ,
1: ಏನಿರುತ್ತೆ
0: ಅಲ್ಲಿ 1-2-3 ದಿನ ತಡವಾಗಿ ಬರ್ತವೆ. ಇಲ್ಲಪ್ಪ ನಮಗೆ ಮರಳನ್ನು ತರಲ್ಲ, ನಮ್ದೇ ಹೊಲ ಇದೆ, ಹೊಲದಾಗೆ ಮಾಡಿಬಿಡ್ತೀವಿ, ಹೆಂಗಿದ್ರು ಹೊಲಕ್ಕೆ ಅಡ್ಡಾಡ್ತೀವಿ ಅನ್ನೋದಾದ್ರೆ ಆ ಹೊಲದಲ್ಲೇನೆ ಒಂದಿಷ್ಟು ಮಣ್ಣನ್ನು ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ನೀರು ಹಾಕಿ ಸಾಲು ಕೊರೆದು ಅದರಲ್ಲಿ ಬೀಜಗಳನ್ನು ಹಾಕಿ ಪರೀಕ್ಷೆ ಮಾಡ್ಬೋದು. ಬಿಡು ಒಂದು 1 ವಾರ ಅಥವಾ 10 ದಿನದ ನಂತರ ಅವರು ನೋಡಿದ್ರೆ ಎಷ್ಟು ಪ್ರಮಾಣದಷ್ಟು ಬೀಜ ಮೊಳಕೆ ಹೊಡೆದಿದ್ದೇವೆ ಅಂತ ಗೊತ್ತಾಗ್ತದೆ. ಈಗ ಜಾಸ್ತಿ ಬಂತು ಅಂತಂದ್ರೆ
1: ಒಳ್ಳೆದು,
0: ಚೆನ್ನಾಗಿದೆ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ.
1: ಕಡಿಮೆ ಇತ್ತು, ಮೊಳಕೆ ಕಡಿಮೆ ಬಂದಿತ್ತಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ನಿರ್ಧಾರ
0: ಮಾಡಬೇಕು.
1: ಮತ್ತೆ ವಿಶೇಷವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ ಬೀಜ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ?
0: ಬೀಜ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ, ಅದಕ್ಕಿಂತ ಮುಂಚಿತವಾಗಿ ಬೀಜ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ನಮಗಿನ್ನ ಅನೇಕ ಸ್ಕೋಪ್ ಅವಕಾಶಗಳಿದೆ. ಬರೀ ಕೇವಲ 6,000 ಸ್ಯಾಂಪಲ್ಗಳು ಕಡಿಮೆ ಆಯ್ತದ ಆರು ಜಿಲ್ಲೆಗಳಿಗೂ ಅಥವಾ ಇಡೀ ಇದಕ್ಕೆ ಹೋಲಿಸಿದ್ರೆ. ಇನ್ನು ರೈತ ಮುಂದೆ ಮುಂದೆ ಬಂದು ತಮ್ಮ ಸ್ಯಾಂಪಲ್ಗಳನ್ನು ಮಾದರಿಗಳನ್ನು ಪರೀಕ್ಷೆ ಮಾಡಿ ಬಳಸಲೇಬೇಕು. ಈಗ ಇದರಿಂದ ಆಗಿರ್ತಕ್ಕಂಥ ಈಗ ನಾವು ಕೇಳ್ಬೋದು, ಪರೀಕ್ಷೆ ಮಾಡೋಕೆ ಮಾಡಿ ಬಿತ್ತಿದ್ರೆ ಅದಕ್ಕೆ ಏನು ಮುಂಜಾಗ್ರತೆ ಕ್ರಮ ತಗೋಬೇಕು, ನಾವು ಬೀಜೋಪಚಾರ ಮಾಡಬೇಕೋ ಬೇಡೋ ಅವೆಲ್ಲ ಗೊತ್ತಾಗುತ್ತೆ, ಅಥವಾ ಎಷ್ಟು ಬೇಕು ಅದೆಲ್ಲ ಮಾಡ್ಕೋಬೋದು. ಅದಲ್ಲದೇ ಇದಾದ ನಂತರ ಲಾಭ ಜಾಸ್ತಿ ಇದೆ. ಈಗ ನಮ್ಮಲ್ಲಿ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಡಬಲಿಂಗ್ ದ ಫಾರ್ಮರ್ಸ್ ಇನ್ಕಮ್, ನಮ್ಮ ರೈತರ ಆದಾಯ ದ್ವಿಗುಣಗೊಳ್ಳಬೇಕು. ಈಗ ನೀವು ಉತ್ತಮ ಗುಣಮಟ್ಟದ ಬೀಜ ನೀವು ಬಳಸದೇ ಇದ್ರೆ, ಈಗ ನೀವು ಏನೇ ಹಾಕ್ರಿ, ಗೊಬ್ಬರ ಹಾಕ್ರಿ, ನೀರ್ ಹಾಕ್ರಿ, ಗುಣಮಟ್ಟದ ಬೀಜ
1: ಇಲ್ಲಾಂದ್ರೆ
0: ಲಾಸ್ ಆಗ್ಬಿಡ್ತದೆ. ನೀವು ಒಳ್ಳೆ ಗುಣಮಟ್ಟದ ಬೀಜದಿಂದನೇ 20-30% ಲಾಭ ಮಾಡಬಹುದು ನೀವು. ಅದು ಅವ್ರಿಗೆ ಅರಿವಾಗಬೇಕು. ಅದು ಅರಿವಾಯ್ತು ಅಂತಂದ್ರೆ
1: ಇಲ್ಲಿ ಜಾಗೃತರಾಗಬೇಕು,
0: ಬೀಜವನ್ನ
1: ಬಿತ್ತನೆಗೆ
0: ಬಳಸಬೇಕು. ಈಗ ಅವ್ರೇನಂತಾರೆ, ಇಷ್ಟು ಯಾಕಪ್ಪ ಸುಮ್ನೆ ತರ್ತೀವಿ ಬಿತ್ತ ಬಿಡ್ತೀವಿ, ಅಥವಾ ಇಲ್ಲೇ ಮನೆಯಲ್ಲೇ ಇದಾವೆ ಅವ್ನ ಮತ್ತೆ ಹಾಕಿ ಹಾಕ್ಬಿಟ್ರು, ಮನೆಯಲ್ಲಿರೋ ಬೀಜ 5 kg ಬದಲು 10 kg ಹಾಕಿದ್ರು ಏನ್ ಆಗಲ್ಲ, ಜಾಸ್ತಿ ಹಾಕ್ಬಿಡ. ಆದ್ರೆ ಸದೃಢವಾಗಿರ್ತಕ್ಕಂತ ಬೀಜಗಳು ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಅದು ಅರ್ಥ ಆಗ್ಬೇಕು. ಅದಲ್ದೇ ಏನೇನು ಲಾಭ ಅಂತ ತಿಳ್ಕೊಂಡ್ರೆ ಅವ್ರು ಮುನ್ನುಗ್ಗಿ ಬರ್ತಾರೆ. ಅದು 1-2 ನಿಮಗೆ ತಿಳಿಸ್ಕೊಡೋಣ ಅಂತ ಇಷ್ಟಪಡ್ತೀನಿ. ಈ ಬೀಜ ಪರೀಕ್ಷೆ ಮಾಡಿದ ನಂತರ ನೀವೇನು ಒಳ್ಳೆ ಬೀಜ ಬಿತ್ತುತ್ತೀರಲ್ಲ, ಉತ್ತಮವಾಗಿ ಇದಾವ ಇಲ್ಲ ಅಂತ ನಮಗೆ ಗೊತ್ತಾಗ್ತದೆ ಪರೀಕ್ಷೆಯಿಂದ. ಇದರಿಂದ ಒಂದೇ ಗಾತ್ರದ ಬೀಜಗಳು ಸಿಗ್ತವೆ. ಒಂದೇ ಗಾತ್ರದ ಬೀಜ ಇರೋದ್ರಿಂದ ಬೆಳೆ ಸಮನಾಗಿರೋದ್ರಿಂದ ಕೂರ್ಗೆಯಿಂದ ಬಿತ್ತಲಿಕ್ಕೆ ಅನುಕೂಲ
1: ಆಗುತ್ತೆ.
0: ಆಮೇಲೆ ನೀವು 10-12 kg ಬಳಸೋ ಬದಲು ಸ್ವಲ್ಪ ಪ್ರಮಾಣದ ಬೀಜ ನಾವು
1: ಉಳಿತಾಯ
0: ಮಾಡೋ ಬೀಜ ಎಷ್ಟು ಬಳಸ್ತಿರೋದ್ರ, ಉತ್ತಮ ಬೀಜಗಳನ್ನ ಬಳಸೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೀಜ ಮೊಳಕೆ ಹೊಡಿತದೆ. ಎಕರೆವಾರು ಎಷ್ಟು ನಮಗೆ ನಿರ್ದಿಷ್ಟವಾಗಿ ಸಸಿಗಳು ಬೇಕು? ಈಗ ನೋಡಿ, ಈಗ ತೊಗರಿ ಆಗಲಿ ಈಗ ಬಿತ್ತಾರೆ, ಬಿತ್ತಬಿಟ್ಟು ಮನೆಗೆ ಬಂದ್ಬಿಡ್ತಾರೆ, ಒಂದು 15 ಹೋಗಿ ನೋಡಿದ್ರೆ ಕೆಲವೊಂದಿಷ್ಟು ಸಸಿಗಳು ಅಲ್ಲಲ್ಲೇ ಸಾಯ್ತಾ ಇರ್ತವೆ. ಅದು ಮುಂಚೆನೆ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಸಿಗಳು ಇದ್ರಲ್ಲಿ ರೋಗ ಇದೆ. ಸಸಿ ಸಾಯಿಗೋರು ಕೊಳೆ ರೋಗ ಬರುತ್ತೆ, ಕಾಂಡ ಕೊಳೆ ರೋಗ ಬರುತ್ತೆ, ಇವೆಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ. ಪರೀಕ್ಷೆ ಮೊದಲೇ ಮಾಡಿಸ್ಕೊಂಡ್ಬಿಟ್ರೆ ನಾವು ಜಾಸ್ತಿ ಬಿತ್ತಬೇಕಾ ಕಡಿಮೆ ಬಿತ್ತಬೇಕಾ ಅದು ಗೊತ್ತಾಗುತ್ತೆ. ಅದು ಅದಕ್ಕೇನು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಬೇಕು. ಈ ಅದೇ ಅಲ್ಲದೆ ಈಗ ಉತ್ತಮ ಬೀಜಗಳಿಂದ ಬಂದಿರತಕ್ಕಂಥ ಸಸಿಗಳೇನಿರ್ತಾವಲ್ಲ, ಸದೃಢವಾಗಿರ್ತವೆ, ಶಕ್ತಿಯುತವಾಗಿರ್ತವೆ, ಏಕರೂಪದಿಂದ ಬೆಳೀತವೆ. ಆಮೇಲೆ ಇದರಿಂದಾಗಿ ಕೀಟ ಮತ್ತು ರೋಗಗಳ ಬಾಧೆನ ತಡಿತಕ್ಕಂಥ ಶಕ್ತಿ ಇರುತ್ತೆ. ಆಮೇಲೆ ಜೊತೆ ಜೊತೆಗೆ ಬರ್ತಕ್ಕಂಥ ಕಳೆ ಬೀಜಗಳ ಜೊತೆಗೆ ಕಾಂಪಿಟೇಷನ್ ಮಾಡಿ ಮೇಲೆ
1: ಬರ್ತವೆ,
0: ಸದೃಢವಾಗಿ ಮೇಲೆ ಬರ್ತವೆ. ಅದು ಅಲ್ಲದೇ ಏಕಕಾಲಕ್ಕೆ ಮಾಗುತ್ತವೆ, ಅಂದರೆ ಒಂದೇ ರೀತಿ ಕಟಾವು ಮಾಡ್ಬೋದು, ಒಕ್ಕಣೆ ಮಾಡ್ಬೋದು ಒಂದೇ ಸಮಯದಲ್ಲಿ. ಈಗ ಕಳಪೆ ಮಟ್ಟದ ಬಿತ್ತನೆ ಬೀಜ ನಾವೇನಾದ್ರು ಉಪಯೋಗಿಸಿದ್ರೆ ಬೆಳೆ ಸರಿಯಾಗಿ ಬರೋದಿಲ್ಲ, ಅಲ್ಲಲ್ಲೇ ಸಾಯ್ತವೆ, ಅದರಿಂದ ನಷ್ಟ ಜಾಸ್ತಿ ಆಗ್ತದೆ. ಅದಲ್ಲದೇ ಈ ಅನ್ಯ ಜಾತಿ ತಳಿಗಳು ಆಮೇಲೆ ಇತರೆ ತಳಿ ಗಿಡಗಳು ಕಳೆ ಗಿಡಗಳ ಪ್ರಮಾಣ ಕಡಿಮೆ ಆಗುತ್ತೆ. ಈ ಕಡಿಮೆ ಆದರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಬೇರೆ ತಳಿ ಬೀಜ ನಾವು ಮೊದಲೇ ತೆಗೆದುಬಿಟ್ರೆ ಜೈವಿಕ ಶುದ್ಧತೆ
1: ಉಳಿತದೆ,
0: ಗುಣಮಟ್ಟ ವರ್ಷದಿಂದ ವರ್ಷಕ್ಕೆ ತಳಿ ಶುದ್ಧತೆ ಉಳಿಯುತ್ತೆ. ನಾವು ಅನ್ಕೋತೀವಿ ಇದು ಹೀಗೆ ಇರ್ಲಿ ಬಿಡಪ್ಪ, ಒಂದ್ 4 kg
1: ತೊಗರಿ ತೊಳಕ್ ಹೋದಾಗ ಬೇರೆ ಬೇರೆ
0: ತಳಿಗಳು
1: ಕುಡಿರ್ತವೆ, ಭತ್ತ ಬೇರೆ ಬೇರೆ ತಳಿಗಳು
0: ಕುಡಿರ್ತವೆ. ಆ ತರದ್ದು ನಾವು ಈಗ ಬೆಳೆಯುವಾಗಲೇ ನಾವು ಅದನ್ನ ತೆಗೆದಿಡ್ರೆ ಬಿತ್ತುವಾಗನು ಕೇರ್ ತಗೋಬೇಕು. ಬೆಳೆ ಬರುವಾಗಲೂ ನಾವು ಕೆಲವೊಂದಿಷ್ಟು ಗಿಡಗಳು ಯಾವ ಜಾತಿ ಇದಾವೆ, ಯಾವ ತಳಿ ಇದಾವೆ, ಹೂ ಜಾಸ್ತಿ ಬೇರೆ ಇದೆಯೋ ಅವೆಲ್ಲ ನೋಡ್ಬಿಟ್ಟು ನಾವು ಆರಿಸ್ಕೊಂಡು ಆ ಗಿಡಗಳನ್ನ ತೆಗೆದ್ರೆ ಅಲ್ಲೂ ಸಹ ನಾವು ತಳಿ ಶುದ್ಧತೆಯನ್ನು ಕಾಪಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ.
1: ಅಂದ್ರೆ ರೈತ ಬಾಂಧವರು ಯಾರು ಬೀಜ ತಮ್ಮ ಸ್ವಂತ ಬೀಜ ಉಪಯೋಗ ಮಾಡುವಂಥವ್ರು ಇಂಥ ಪರೀಕ್ಷೆಗಳನ್ನು ಮಾಡಿಸಿ ಬಿತ್ತನೆಗೆ ಬಳಸಬೇಕಾಗತ್ತೆ. ಈಗ ಸಾಮಾನ್ಯವಾಗಿ 80-85% ರೈತರು ಏನು ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಬೀಜಗಳನ್ನು ತಂದು ಬಿತ್ತಾರೆ. ಒಮ್ಮೆ ಬಿತ್ತಿದಾಗ ಅಲ್ಲಿ ಸಹ ಮೊಳಕೆ ಬರದೇ ಹೋಗ್ಬೋದು, ಮೊಳಕೆ ಚೆನ್ನಾಗಿ ಬರ್ಬೋದು ಅಂತ ಸಂದರ್ಭಗಳು ಇರ್ತವೆ. ಅಲ್ಲಿ ರೈತರು ಏನು ಮಾಡಬೇಕು, ಬಿತ್ತಾರೆ ಬೀತ ಒಮ್ಮೆ ಬೀಜ ನಾಟೋದೇ ಇಲ್ಲ, ಅಂಥ ಸಂದರ್ಭದಲ್ಲಿ ಏನು ರೈತರು ಯಾವ ರೀತಿ ಜಾಗೃತರಾಗಿರ್ಬೇಕಂತಿರ್ತಾವೆ?
0: ಇದು ಒಳ್ಳೆ ಪ್ರಶ್ನೆ, ರೈತರು ಇದು ಯೋಚನೆ ಮಾಡಲೇ. ಈಗ ತಂದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ಬಿತ್ತಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ಬಿತ್ತನೆಗೆ ಮುಂಚೆ ಒಂದ್ ಎರಡು ದಿನ ಮುಂಚೆ ಅವ್ರು ಯೋಚನೆ ಮಾಡ್ಬೇಕು. ಅದೇನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ಬೀಜಗಳನ್ನ ಅವ್ರು ಪರೀಕ್ಷೆ ಮಾಡ್ಲಿಕ್ಕೆ ಹಾಕೋಬೇಕು. ಸ್ವಲ್ಪ ಬೀಜ ತೆಗೆದಿಟ್ಕೋಬೇಕು, ಬಿಲ್ ತೆಗೆದಿಟ್ಕೋಬೇಕು, ಅದ್ರ ಜೊತೆಗೆ ಬಂದಿರತಕ್ಕಂಥ ಪ್ಯಾಕೆಟ್ ತೆಗೆದಿಟ್ಕೋಬೇಕು, ಅದ್ರ ಜೊತೆಗೆ ಬಂದಿರತಕ್ಕಂಥ ಬಿಲ್
1: ಬೀಜಗಳನ್ನ
0: ತೆಗೆದಿಡ್ಬೇಕು. ಬಿಲ್ ಮುಖ್ಯವಾಗಿ ಬಿಲ್ ಅನ್ನ ತೆಗೆದಿಟ್ಕೋಬೇಕು ಅವ್ರು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಅಲ್ಲೇನೆ ಮೊಳಕೆ ಪರೀಕ್ಷೆನು ನಾವು
1: ಮಾಡ್ಕೋಬಹುದು,
0: ಮನೆ ಅಲ್ಲೇನೆ ಹೊಲದಲ್ಲೇನೆ ಮನೆಯಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ. ಒಂದು 8-10 ದಿನದಲ್ಲಿ ಬಂದ್ಬಿಡುತ್ತೆ ನಿಮಗೆ.
1: ಒಂದು 50 ಬೀಜ ಹಾಕಿದ್ರೆ

0: ದಿನದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಏನಾದ್ರು ದ್ವಿದಳ ಧಾನ್ಯಗಳಾಗಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇನ್ನ ಒಂದ್ ಸ್ವಲ್ಪ ದಿನ ಟೈಮ್ ಇತ್ತು ಅಂದ್ರೆ 8 ದಿನದಲ್ಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅಕಸ್ಮಾತ್ ಅವು ಮೊಳಕೆ ಬರ್ಲಿಲ್ಲ, ಹೊಲದಲ್ಲಿ ಹುಟ್ಟಲಿಲ್ಲ ಅಂತಂದ್ರೆ ಯಾಕೆ ಮೊದ್ಲೇ ಪರೀಕ್ಷೆ ಮಾಡ್ಕೊಂಡಿದ್ರೆ ಗೊತ್ತಾಗಿರ್ತಿತ್ತು. ಸಡನ್ ಆಗಿ ನಾವು ಬಿತ್ತೋದ್ರಿಂದ ಏನಾಗುತ್ತೆ, ಆಮೇಲೆ ನಾವು ಯೋಚನೆ ಮಾಡೋ ಅದನ್ನ ಟೆಸ್ಟ್ ಪರೀಕ್ಷೆ ಮಾಡೋಕ್ಕೂ ನಮ್ಮ ಹತ್ರ ಸ್ವಲ್ಪ ಬೀಜ ಇರ್ತವೆ, ಉಳ್ಸ್ಕೊಂಡಿದ್ರೆ ಒಳ್ಳೇದು. ಅಂತ ಉಳ್ಸ್ಕೊಂಡಿರ್ತಕ್ಕಂಥ ಬೀಜಗಳನ್ನು ನಾವು ಮತ್ತೆ ನಮ್ಮಲ್ಲೇ ಹಾಕಿಕೊಂಡು ನೋಡ್ಕೊಂಡ್ಬಿಟ್ಟು ಆಮೇಲೆ ಆಯಾ ತಾಲೂಕಿನ ಕೃಷಿ ನಿರ್ದೇಶಕರನ್ನ ಭೇಟಿಯಾಗಿ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಕೃಷಿ ನಿರ್ದೇಶಕರಿಗೆ ಹೋಗ್ಬಿಟ್ಟು ನಮಗೆ ಈ ಥರ ಆಗಿದೆ, ಈ ಥರ ನಮ್ಮ ಜೊತೆ ಬೀಜಗಳಿದೆ, ಪಾಕೆಟ್ ಇದೆ, ನಮ್ಮಲ್ಲಿ ರಸೀದಿನೂ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಕಂಪ್ಲೇಂಟ್ ಬರೆದು ಕೊಡ್ಬೇಕು. ಈ ತರ ನಮ್ಮಲ್ಲಿ ಒಂದು ರೈತರಿಗೆ ತಿಳುವಳಿಕೆ
1: ಬರಬೇಕು.
0: ಆಮೇಲೆ ಈಗಿನ ಒಂದು ಸಂದರ್ಭದಲ್ಲಂತೂ ಪ್ರೈವೇಟ್ ಕಂಪನಿಯವ್ರಿಗೂ ತಮ್ಮದೇ ಬೀಜಗಳನ್ನು ಸಹ ಸೇಲ್ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲೂ ಸಹ ಮಾರಾಟ ಕಡಿಮೆ ಆಗಿದೆ. ರೈತರಿಗೆ ಇನ್ನೊಬ್ರು ರೈತರಿಂದ ಬೇರೆ ಜಿಲ್ಲೆಗೆ ಹೋಗಿ ತರ್ಲಿಕ್ಕೂ ಕಷ್ಟ ಆಗ್ತಾ ಇದೆ. ಈಗ ಈ ಒಂದು ಪರಿಸ್ಥಿತಿಯಲ್ಲಂತೂ ತಮ್ಮ ಬೀಜಗಳನ್ನ ತಾವೇ ಬಳಸ್ಕೊಳ್ತ ಪರಿಸ್ಥಿತಿ ಬಂದಿದೆ. ಅದು ಈ ತರ ಇಲ್ದೇ ಇದ್ರು ಬಳಸ್ಕೊಂತ ಇದ್ರು. ಆಮೇಲೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಅಕಸ್ಮಾತ್ ಬೀಜ ಪರೀಕ್ಷಾ ಕೇಂದ್ರಕ್ಕೆ ಅವ್ರು ಕಳಿಸದೇ ಇದ್ರೂ ಪರವಾಗಿಲ್ಲ, ಸಿಂಪಲ್ ಆಗಿ ಸರಳವಾಗಿ ಇಂಥ ಒಂದು ಪದ್ಧತಿಗಳನ್ನು ಅವ್ರು ಬಳಸ್ಕೊಂಡ್ರೆ ಮುಂದಾಗ್ತಕ್ಕಂತ ನಷ್ಟವನ್ನು ತಪ್ಪಿಸಿ
1: ಅನುಕೂಲ ಆಗುತ್ತೆ. ಒಳ್ಳೇದು ಡಾಕ್ಟರ್ ಎನ್ ಎಂ ಶಕುಂತಲಾ ಅವರೇ, ಇದುವರೆಗೂ ಈ ಬೀಜ ಪರೀಕ್ಷೆ ಅಂದ್ರೆ ಏನು, ಯಾವ ರೀತಿ ಪರೀಕ್ಷೆಯನ್ನು ಮಾಡಬಹುದು ಅಂತಕ್ಕಂಥ ವಿಚಾರ. ಗಾದೆ ಮಾತಿದೆ ಏನಂತಂದ್ರೆ, ಬೀಜದಂತೆ ಬೆಳೆ, ನೂಲಿನಂತೆ ಬಟ್ಟೆ ಅಂತಕ್ಕಂಥ ಒಂದು, ನೂಲಿನಂತೆ ಸೀರೆ ಅಂತಕ್ಕಂಥ ಒಂದು ಗಾದೆ ಮಾತು. ಅದೇ ರೀತಿ ರೈತರು ಉತ್ತಮ ಬೆಳೆಯನ್ನು ತಗೋಬೇಕಂದ್ರೆ ಉತ್ತಮ ಬೀಜವನ್ನ ಮುಖ್ಯವಾಗಿ ಕೃಷಿಯಲ್ಲಿ ಬಳಸಬೇಕು.
0: ಅದು ಅಲ್ಲದೆ ಸುಬೀಜಂ ಸುಕ್ಷೇತ್ರ ಸಂಪದೈತೆ ಜಯತೆ, ಒಳ್ಳೆ ಬೀಜ ಒಳ್ಳೆ ಕ್ಷೇತ್ರದಲ್ಲಿ ಬಂತು ಅಂತಂದ್ರೆ ಜಯ ಇರುತ್ತೆ.
1: ಹೌದೌದೌದು, ಯಾಕಂದ್ರೆ ಬೀಜ ಅದಕ್ಕೆ ಅಷ್ಟು ಮಹತ್ವನ ಕೊಡಬೇಕಾಗಿದೆ. ಇತ್ತೀಚೆಗೆ ರೈತರು ಒಳ್ಳೆ ಒಂದು ಬೀಜಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ನಮ್ಮ ಹಿರಿಯರು ಕೊಡ್ತಾ ಇದ್ರು, ಬೀಜ ಅಂತಂದ್ರೆ ಅದು ದೇವ್ರ ಸಮಾನ ಅಂತ ಅದನ್ನ ಪೂಜ್ಯ ಭಾವನೆಯಿಂದ ಪೂಜೆ ಮಾಡಿ ಬಿತ್ತನೆಗೆಲ್ಲ ಬಳಸ್ತಾ ಇದ್ರು. ಆ ಬೀಜವನ್ನ ಒಳ್ಳೆ ರೀತಿಯಿಂದ ಯಾರಿಗೂ ಕೈ ಮುಟ್ಟದಲ್ಲಿ ನೆಲಕದಲ್ಲಿ ಒಳ್ಳೆ ಸುರಕ್ಷಿತವಾಗಿ ಬೀಜವನ್ನ ಇಡ್ತಿದ್ರಲ್ಲ, ಆರ್ತಿ ಅದಕ್ಕೆ ಪೂಜ್ಯ ಭಾವನೆ ಇರ್ತಿತ್ತು. ಅದೇ ರೀತಿ ಭಾವನೆಯನ್ನು ಇಟ್ಕೋಬೇಕು ರೈತರು, ಬಿತ್ತನೆಗೆ ಉತ್ತಮ ಬೀಜವನ್ನ ಆಯ್ಕೆ ಮಾಡ್ಕೊಳ್ಳಿ. ನೀವು ಅಂದಂಗೆ ಬೀಜ ಏನಾದರೂ ಈಗ ಪ್ಯಾಕೆಟ್ ಬೀಜ ತಂದಾಗ
0: ಇನ್ನೊಂದು, ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ನಾವು ಸಾವಯವ ಬೀಜೋತ್ಪಾದನೆಗೂ ಸಹ ರೈತರು ಸ್ವಲ್ಪ ಮುಂದೆ ಬರಬೇಕು ಅಂತ ಹೇಳಿ,
1: ತಾವೇ ತಮ್ಮ ಬೀಜಗಳನ್ನ
0: ಬಳಸೋದ್ರ ಜೊತೆಗೆ ಸಾವಯವ ಗೊಬ್ಬರ, ಸಾವಯವ ಔಷಧಿಗಳನ್ನ ಬಳಸೋದ್ರಿಂದ, ಆಮೇಲೆ ಸಾವಯವ ಬೀಜೋತ್ಪಾದನೆಗೆ ಏನೇನ್ ಮುಂಜಾಗ್ರತೆ ತಗೋಬೇಕು ಅನ್ನೋದನ್ನು ಸಹ ಅವರು ತಾವು ಬೀಜ ಪ್ರಮಾಣ ಸಂಸ್ಥೆಯಲ್ಲಿ ಹೋಗಿ ಭೇಟಿ ಆದ್ರೆ ಈ ಔಷಧಿ ಹೊಡೆಯೋದು ಕಡಿಮೆ
1: ಮಾಡುತ್ತೆ.
0: ನಮ್ಮ ಆರೋಗ್ಯನೂ ಸಹ ನಮ್ಮ ಕೈಯಲ್ಲಿರುತ್ತೆ. ಅದಕ್ಕೆ ಒಂದು 3 ವರ್ಷದ ತನಕ ಅವ್ರು ಅದನ್ನ ಮೇಂಟೈನ್ ಮಾಡ್ಕೊಂಡ್ರೆ 4ನೇ ವರ್ಷದಿಂದ ಅವ್ರದ್ದೇ ಆಗ್ಬಿಡುತ್ತೆ, ಅವ್ರ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಅವ್ರಿಗೂ ಸಹ ಸರ್ಟಿಫೈ ಮಾಡ್ತಾರೆ. ಈಗ ಸಾವಯವ ಹಣ್ಣುಗಳಿಗೆ ಎಷ್ಟು ಬೆಲೆನೋ ಸಾವಯವ ಬೀಜಕ್ಕೂ ಅಷ್ಟೇ ಬೆಲೆ, ಯಾಕಂದ್ರೆ ಮುಂದೆ ಅದೇ ಬೀಜನೇ ಎಲ್ಲಾ ರೈತರು ಬಳಸೋದ್ರಿಂದ ಔಷಧಿನ ಸಹ ಕಡಿಮೆ ಬಳಸ್ತಾರೆ, ಒಳ್ಳೆ ಕಾಳನು ಸಿಗುತ್ತೆ, ಬೀಜನು ಸಿಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ರೈತರು ಸ್ವಲ್ಪ ಸಾವಯವ ಬೀಜೋತ್ಪಾದನೆಗೂ ಸಹ
1: ಮುಂದೆ
0: ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ.
1: ಒಳ್ಳೇದು ಮೇಡಮ್ ಅವರು, ತಾವು ಹೇಳಿದಂಥ ವಿಚಾರವನ್ನು ರೈತರು ಗಮನಿಸಿ ಅಂತ ಹೇಳೋಣ, ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಬೀಜ ಪರೀಕ್ಷೆಯ ಮಹತ್ವ ಮತ್ತು ವಿಧಾನ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ ಎನ್ ಎಂ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿ ಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳು ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ. ಕಡಲೆಕಾಳು ಜವಾರಿ ಕನಿಷ್ಠ ಹಾಗೂ ಗರಿಷ್ಠ 5,916 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44 8,940 ರಿಂದ 9,200, ಅಲ್ಸಂದೆ 4,817 ರಿಂದ 5,125, ಶೇಂಗಾ ಗುಂಗುರು 6,599 ರಿಂದ 7,234, ಬಿಳಿ ಜೋಳ 4,840, ರಾಜಹಂಸ ಭತ್ತ 1,531 ರಿಂದ 1,725, ಸೋನಮಸರಿ ಭತ್ತ 2,029 ರಿಂದ 2,639, ಕೆಂಪು ತೊಗರಿ 6,379 ರಿಂದ 7,956 ರೂಪಾಯಿಗಳು. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳನ್ನು ತಿಳಿದುಕೊಂಡಿದ್ರಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೆಂಡೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆ ಕುರಿತು ಕೀಟತಜ್ಞರಾದ ಡಾ ಎಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ.

0: ಇದುವರೆಗೂ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಈಗ ಜನಪದ ಸಂಗೀತದಲ್ಲಿ ಕೇಳಿ ರಾಮಸಮುದ್ರದ ಪುಟ್ಟಮಲ್ಲೇಶಗೌಡ ಹಾಗೂ ಸಂಗಡಿಗರಿಂದ ಗುರುವರ ಪದಗಳನ್ನು.

ಬಸವಾಯ ಬಂದ.

0: ಇದುವರೆಗೂ ಜನಪದ ಸಂಗೀತದಲ್ಲಿ ರಾಮಸಮುದ್ರದ ಪುಟ್ಟಮಲ್ಲೇಶಗೌಡ ಹಾಗೂ ಸಂಗಡಿಗರಿಂದ ಗೊರವರ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
1: ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವ ನಮ್ಮವ ಎಂದೆನಿಸಯ್ಯ.
3: ಅಕ್ಕ ಮಹಾದೇವಿ ಯಾರಿ, ಶಿವ ಶರಣರ ನಾಡು
1: ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟ್ರಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋನ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್, ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ವಿದೇಶಾಂಗ ಸಚಿವ

0: ಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ತಮ್ಮ ಐದು ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೇದ್ ಅಲ್ ನಹ್ಯಾನ್ ಅವರೊಂದಿಗೆ ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿದರು. ರಷ್ಯಾದ ಸರ್ಗೆ ಲ್ಯಾಬ್ಸ್ ರೌ, ಇರಾನಿನ ಅಬ್ಬಾಸ್ ಅಗರ್ಚಿ, ದಕ್ಷಿಣ ಆಫ್ರಿಕಾದ ರೊನಾಲ್ಡ್ ಲೆಮೆಲಾ ಹಾಗೂ ಬ್ರೆಜಿಲ್ನ ಮೌರೋ ವಿಯೇರಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರುಗಳ ಸಮಾವೇಶದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯಿತು. ಇದಕ್ಕೂ ಮುನ್ನ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜಯಶಂಕರ್ ಬ್ರಿಕ್ಸ್ ಸಭೆಯಲ್ಲಿ ಮಾತನಾಡಿ, ಜಾಗತಿಕ ಪರಿಸ್ಥಿತಿಯಲ್ಲಿ ಶಾಂತಿ ಹಾಗೂ ಅತ್ಯುತ್ತಮ ಪರಿಹಾರ ಎಂಬುದನ್ನು ಒತ್ತಿ ಹೇಳಿವೆ ಎಂದರು. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ
1: ಎಕನಾಮಿಕ್ ಅನ್ಸರ್ಟನ್ಟೀಸ್ ಅಂಡ್ ಚಾಲೆಂಜಸ್ ಇನ್ ಟ್ರೇಡ್ ಅಂಡ್ ಟೆಕ್ನಾಲಜಿ ಅಂಡ್ ಕ್ಲೈಮೇಟ್ ಆರ್ ಶೇಪಿಂಗ್ ದ ಗ್ಲೋಬಲ್ ಲ್ಯಾಂಡ್ಸ್ಕೇಪ್. There is a growing expectation, particularly from emerging markets and developing countries, that BRICS opportunity to reflect on global and regional developments and to consider practical ways to strengthen our cooperation.
0: ಬ್ರಿಕ್ಸ್ ಸಮಾವೇಶ ನಾಳೆಯೂ ಮುಂದುವರಿಯಲಿದ್ದು, ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತಾಗಿ ಅಧಿವೇಶನಗಳು ನಡೆಯಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿಂದು ಮಹತ್ವದ ಸಭೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತ ಸಂಘರ್ಷಯುತ ಬಿಗು ಪರಿಸ್ಥಿತಿ ನಡುವೆಯೂ ಉಭಯ ಧುರೀಣರು ಸಹಕಾರದ ಅಗತ್ಯವನ್ನು ಪ್ರತಿಪಾದಿಸಿದರು. ಟ್ರಂಪ್ ಅವರು ತಮ್ಮ ಎರಡನೇ ಅಧಿಕಾರದ ಅವಧಿಯಲ್ಲಿ ಚೀನಾಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಹಾರ್ಮೋನ್ ಜಲಸಂಧಿ ಸುಗಮ ಇಂಧನ ಸಾಗಾಟಕ್ಕೆ ಬೆಂಬಲವಾಗುವ ರೀತಿಯಲ್ಲಿಯೇ ಮುಕ್ತವಾಗಿಯೇ ಇರಬೇಕು ಎಂದು ಸಭೆಯಲ್ಲಿ ಸಹಮತಕ್ಕೆ ಬರಲಾಯಿತು. ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಸಿ ಜೊತೆ ಉತ್ತಮ ಮಾತುಕತೆ ನಡೆಸಿದರು ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಸಭೆಯ ನಂತರ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಚೀನಾ ಅಮೆರಿಕ ಪ್ರತಿಸ್ಪರ್ಧಿಗಳಾಗದೆ ಸಹಭಾಗಿತ್ವದಲ್ಲಿ ಮುಂದುವರಿಯಬೇಕೆನ್ನುವ ಬಗ್ಗೆ ಸಭೆಯಲ್ಲಿ ಪ್ರತಿಪಾದಿಸಲಾಯಿತು ಎಂದರು. ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕಿಂತ ಪರಸ್ಪರ ಹಿತಾಸಕ್ತಿಯ ವಿಚಾರಗಳೇ ಹೆಚ್ಚಿವೆ ಎಂದು ಹೇಳಿದ ಚೀನಾ ಅಧ್ಯಕ್ಷರು ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯ ತೆರೆಯಲು ಕರೆ ನೀಡಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿ ಅಮೆರಿಕ ಚೀನಾ ಸಂಬಂಧಗಳು ಹಿಂದೆಂದಿಗಿಂತ ಉತ್ತಮವಾಗಲಿದೆ ಎಂದರು. ಅಮೆರಿಕದ ಪ್ರಮುಖ ವ್ಯಾಪಾರ ಕಂಪನಿಗಳು ಹಾಗೂ ತಂತ್ರಜ್ಞಾನ ಕಂಪನಿಗಳು ತಮ್ಮ ನಿಯೋಗದಲ್ಲಿ ಇರುವುದನ್ನು ಉಲ್ಲೇಖಿಸಿದ ಟ್ರಂಪ್, ಚೀನಾದಲ್ಲಿ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ವಿಸ್ತರಿಸಲು ಅಮೆರಿಕ ಉತ್ಸುಕವಾಗಿದೆ ಎಂದರು. ರಾಷ್ಟೀಯ ವಿಕೋಪ ಪ್ರಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ್ದರು. ಎನ್ಡಿಆರ್ಎಫ್ ಕಳೆದ 20 ವರ್ಷಗಳಲ್ಲಿ ಪ್ರಕೃತಿ ವಿಕೋಪ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ಸಹಾಯಕ್ಕೆ ಬರುತ್ತಿದ್ದು ರಾಜ್ಯ ಹಾಗೂ ಪಂಚಾಯತ್ ಮಟ್ಟದಲ್ಲೂ ಸೇವೆ ಸಲ್ಲಿಸುತ್ತಿದೆ. ಈ ಕಾರ್ಯದಲ್ಲಿ ಎನ್ಸಿಸಿ, ಎನ್ಎಸ್ಎಸ್ ಸಾವಿರಾರು ಸಂಖ್ಯೆಯ ಆಪದ್ ಮಿತ್ರರ ಸೇವೆ ಬಳಸಲಾಗುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ವಿಕೋಪ ತಡೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಮುಂದಾಳತ್ವ ವಹಿಸಿದೆ. ವಿಕೋಪ ನಿರ್ವಹಣಾ ವಲಯದಲ್ಲಿ ಭಾರತ ನಿಸ್ಸಂಶಯವಾಗಿ ಜಾಗತಿಕ ನಾಯಕತ್ವ ಸ್ಥಾನದಲ್ಲಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚುನಾವಣಾ ಆಯೋಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ ನಡೆಯುತ್ತಿರುವ

0: ಮತಪಟ್ಟಿ ಜನಗಣತಿ ಗಮನದಲ್ಲಿ ಇಟ್ಟುಕೊಂಡು ಮೂರನೇ ಹಂತದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರ, ತೆಲಂಗಾಣ ಮತ್ತು ಉತ್ತರಾಖಂಡ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇದಲ್ಲದೆ ದೆಹಲಿ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದೀವ್ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಮತಪಟ್ಟಿ ಪರಿಷ್ಕರಣೆ ನಿಗದಿಯಾಗಿದೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ್ ಸೇವಾ ಸಹಕಾರ ಬಲವರ್ಧನೆಗಾಗಿ ಇಂದು ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ ಪಿವಿಎಸ್ ಕೌಶಿಕ್ ಅಡ್ಜೆಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಂತರ ಸೇವಾ ಸಹಕಾರದ ಸಂಸ್ಥೀಕರಣ ಕಾರ್ಯಾಚರಣೆಗಳಲ್ಲಿ ಸಹಯೋಗ ಬಲವರ್ಧನೆ ಹಾಗೂ ಆಂತರಿಕ ವಿನ್ಯಾಸ ವಿಚಾರದಲ್ಲಿ ಸಮನ್ವಯತೆ ಮೊದಲಾದ ವಿಚಾರಗಳನ್ನು ಈ ಒಪ್ಪಂದ ಒಳಗೊಂಡಿದೆ. ಭಾರತದ ಸಗಟು ಬೆಲೆ ಸೂಚ್ಯಾಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡಾ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡಾ 3.88. ಖನಿಜ ತೈಲ ಬೆಲೆಯಲ್ಲಿನ ಹೆಚ್ಚಳ, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮೂಲ ಲೋಹಗಳು, ತಯಾರಿಕಾ ಉತ್ಪನ್ನಗಳು ಹಾಗೂ ಆಹಾರೇತರ ವಸ್ತುಗಳ ಬೆಲೆ ಹೆಚ್ಚಳ ಸೂಚ್ಯಾಂಕ ಏರಿಕೆಗೆ ಕಾರಣವಾಗಿದೆ ಎಂದು ವಾಣಿಜ್ಯೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ದತ್ತಾಂಶಗಳಿಂದ ವ್ಯಕ್ತವಾಗಿದೆ. ಒಮನ್ನ ಕರಾವಳಿಯಲ್ಲಿ ಭಾರತೀಯ ಧ್ವಜದ ನೌಕೆ ಮೇಲೆ ನಿನ್ನೆ ನಡೆದ ದಾಳಿ ಬಗ್ಗೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಸಹಿಸಿಕೊಳ್ಳಲಾಗದ ವಿಚಾರವಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವಾಣಿಜ್ಯ ಹಾಗೂ ನಾಗರಿಕ ನೌಕೆಗಳನ್ನು ಗುರಿಯಾಗಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದಾಳಿಯಲ್ಲಿ ಭಾರತೀಯ ನೌಕೆಯಲ್ಲಿದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿರುವ ಜೈಸ್ವಾಲ್ ಅವರನ್ನು ರಕ್ಷಿಸಿರುವುದಕ್ಕಾಗಿ ಒಮನ್ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಪಿವಿ ಸಿಂಧು ಡೆನ್ಮಾರ್ಕ್ನ ಅಮಲಿ ಶುಲ್ಜಾ ಅವರನ್ನು 21-13, 21-15 ಅಂತರದಿಂದ ಪರಾಭವಗೊಳಿಸಿದರು. ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ಸ್ನಲ್ಲಿ ವಿಶ್ವದ ಹಾಲಿ ಚಾಂಪಿಯನ್ ಜಪಾನಿನ ಅಕಾನೆ ಯಮಕುಚಿ ಅವರನ್ನು ಎದುರಿಸಲಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋಜ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೇಳಿ ಹಿಂದಿ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಸಮೀರ್ ಅವರ ಸಾಹಿತ್ಯದಲ್ಲಿ, ಆನಂದ್ ಮಿಲಿಂದ್ ಅವರ ಸಂಗೀತದಲ್ಲಿ, ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ದಿಲ್ ಚಿತ್ರದ ಗೀತೆಯೇ.

ಜಾವೇದ್ ಅಖ್ತರ್ ಅವರ ಗೀತ ರಚನೆಯ, ಶಂಕರ್ ಅಹ್ಸಾನ್ ಲೋಯಿಯವರ ಸಂಗೀತ ನಿರ್ದೇಶನದ ದಿಲ್ ಚಾತಾ ಹೇ ಚಿತ್ರದ ಗೀತೆ, ಗಾಯಕರು ಶಂಕರ್ ಮಹಾದೇವನ್.

ಸುಖವಿಂದರ್ ಸಿಂಗ್ ಹಾಗೂ ಸಪ್ನಾ ಅವಸ್ಥಿಯವರ ಧ್ವನಿಯಲ್ಲಿ ಕೇಳಿ ದಿಲ್ಸೆ ಚಿತ್ರದ ಗೀತೆ. ಗೀತರಚನೆ ಗುಲ್ಜಾರ್, ಸಂಗೀತ ನಿರ್ದೇಶನ ಎ ಆರ್ ರೆಹಮಾನ್.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರಾಯಚೂರು ಆಕಾಶವಾಣಿಯಿಂದ 102.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಹಿಂದಿ ಚಿತ್ರಗೀತೆಗಳನ್ನು. ಮುಂದಿನ ಗೀತೆಯನ್ನು ಕೇಳಿ. ದಿಲ್ ತೋ ಪಾಗಲ್ ಹೈ ಚಿತ್ರದಿಂದ ಗಾಯಕರು ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉತ್ತಮ್ ಸಿಂಗ್.

ರಾಜೇಂದ್ರ ಕೃಷ್ಣನ್ ಅವರ ಸಾಹಿತ್ಯದಲ್ಲಿ, ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತದಲ್ಲಿ ಕೇಳಿ ಘರ್ ಘರ್ ಕಿ ಕಹಾನಿ ಚಿತ್ರದ ಗೀತೆ, ಗಾಯಕರು ಕಿಶೋರ್ ಕುಮಾರ್.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:30. ಈಗ ಕೇಳಿ ಜನಪದ ಸಂಗೀತದಲ್ಲಿ ಗೀಗಿ ಪದಗಳನ್ನು ಕುಷ್ಟಗಿ ತಾಲೂಕಿನ ತಗ್ಗೆಹಾಳ ಗ್ರಾಮದ ರಾಮಣ್ಣ ಚೌಡಿಕಿ, ಬಸಪ್ಪ ಚೌಡಿಕಿ ಹಾಗೂ ಸಂಗಡಿಗರಿಂದ.

ಗಂಡಮಾತೆಯ ತೀರು.

ಎಲ್ಲಿ ತೋರಿ ಮತ್ತೂರಾಯ ಯಾರು ತಂದವರು ಆಗಿ ಹಂಗದರ್ದು ಬಂದು ನಿಂತಿರೋ

ನೀನು ನನ್ನ ತಾತ, ಗಡಿ ಹೌದು ನೀನು ನನ್ನ ತಾತ, ಕರೆ ಮಾತಿಗೆ ಇದು ಜಯ ತನಕ.

ಭೂಮಿ ಬಂದವರಿಯ ದಾದಿ ಭೂಮಿ ಬಂದ

Peace.

ಇದುವರೆಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ವಿವಿಧ ಕವಿಗಳು ವಿರಚಿತ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 9:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ ನಾಟಕ ಆ ಒಂದು ರಾತ್ರಿ. ರಚನೆ ಭಾರತೀ ಪ್ರಿಯ, ನಿರ್ಮಾಣ ರಘುಪತಿ ಹೆಗಡೆ.

0: ಕಥಾ ನಾಟಕ.
1: ಆ ಒಂದು ರಾತ್ರಿ ಮೂಲ ಕತೆ ಭಾರತಿ ಪ್ರಿಯಾ ಅವರದು, ಬಾನುಲಿ ರೂಪ HS ಪಾರ್ವತಿ, ನಿರ್ದೇಶನ ರಘುಪತಿ ಹೆಗಡೆ.

0: ಯಾರು ಕಾಣ್ತಾನೆ ಇಲ್ವಲ್ಲ? ಓ ಮಾವ ಬಂದಿದಾರಲ್ಲ, ಈ ಕಡೆನೆ ನೋಡ್ತಿದಾರೆ. ಮಾವ ಮಾವ, ಓ ಗುರ್ತು ಸಿಕ್ತಿಲ್ವೇನೋ ಪಾಪ. ಮಾವ ಮಾವ,
1: ಓಹೋ ರಂಗಸ್ವಾಮಿ, ಎಷ್ಟು ಬದಲಾಗ್ಬಿಟ್ಟಿದ್ಯಪ್ಪ, ಗುರ್ತೇ ಸಿಗ್ಲಿಲ್ಲ. ನೀನ್ ಬಂದೇ ಇಲ್ವೇನೋ ಅನ್ಕೊಂಡ್ಬಿಟ್ಟೆ. ಅಂತೂ ಬಂದಿಯಲ್ಲ.
0: ಬರ್ತೀನಿ ಅಂತ ಕಾಗದ ಬರೆದಿದ್ನಲ್ಲ ಮಾವ.
1: ನಿಜ, ಆದ್ರೂ ಪಟ್ಟಣದವರು ನಿಮ್ಗೆ ಹಳ್ಳಿಗೆ ಬರೋದಕ್ಕೆ ಬೇಸರ ಆಗೋದು ಸಹಜ.
0: ಹಾಗೇನಿಲ್ಲ ಮಾವ, ನನಗಂತೂ ಹಳ್ಳಿ ಅಂದ್ರೆ ತುಂಬಾ ಇಷ್ಟ. ಪಟ್ಟಣದ ಗಲಾಟೆ ಗಡಿಬಿಡಿ ಗದ್ದಲದಿಂದ ದೂರ ಹೋಗಿ ಸ್ವಲ್ಪ ದಿವಸನಾದ್ರೂ ಈ ಹಳ್ಳಿಲಿ ಬಂದು ಕಾಡು ಮೇಡ

0: ಅಲ್ಲ ಅಲ್ಕೊಂಡಿರೋಣ ಅನ್ಸತ್ತೆ.
1: ಸಂತೋಷಪ್ಪ, ಗಾಡಿ ತಂದಿದ್ದೀನಿ, ಬಾ ಹೋಗೋಣ. ಅಂದಾಗೆ ಎತ್ತಿನ ಕಾಡೆಯಲ್ಲಿ ಕೂಡ ಅಭ್ಯಾಸ ಇದೆ ತಾನೆ?
0: ಇದೇನ್ ಹೀ ಕೇಳ್ತೀರ ಮಾವ? ನಾನ್ ಚಿಕ್ಕವನಾಗಿದ್ದಾಗ ಅಮ್ಮನ ಜೊತೆ ಎಷ್ಟೋ ಸಲ ನಿಮ್ಮೂರಿಗೆ ಬಂದಿರ್ಲಿಲ್ವಾ? ಆಗೆಲ್ಲ ಎತ್ತಿನ ಗಾಡಿಲಿ ತಾನೇ ಓಡಾಡ್ತಿದ್ದು.
1: ನಿಮ್ಮ ಅಮ್ಮನ ನೆನಪಾಗಿ ನೀನಾದರೂ ಹತ್ತಿರವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮಪ್ಪನಿಗೂ ನಮ್ಮ ಸಂಬಂಧ ಬೆಳೆಸೋ ಇಷ್ಟ ಇದೆ.
0: ಅಪ್ಪ ಕಾಗದ ಬರೆದಿದ್ರು.
1: ಹಾಂ, ಗಾಡಿ ನಿಧಾನ ಓಡಿಸಪ್ಪ. ಮನೆ ಬಂತು, ನಿಲ್ಸು. ಮನೆ ಬಂತು ರಂಗಸ್ವಾಮಿ, ನಿಧಾನವಾಗಿ ಇಳಿಯಪ್ಪ. ಈ ಹಳ್ಳಿಗಳಲ್ಲೇ ಹಾಗೆ. ನೀನ್ ಬಹಳ ದಿನಗಳ ನಂತರ ಊರಿಗೆ ಬರ್ತಿದ್ದೀನಿ ನೋಡು, ಅದಕ್ಕೆ ಕಾಲೇಜ್ ಓದಿರೋ ಹುಡುಗ ಹೇಗಿದೆಯೋ ನೋಡ್ಬೇಕು ಅನ್ನೋ ಆಸೆ.
2: ಪಾಪ ರಂಗಸ್ವಾಮಿ, ಎಷ್ಟೊಂದು ಬೆಳೆದು ಬಿಟ್ಟಿದ್ಯೋ. ಬೇರೆಲ್ಲಾದ್ರೂ ನೀನ್ ನೋಡಿದ್ರೆ ಗುರ್ತೇ ಸಿಗ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ.
0: ನೀವ್ ಹೇಗಿದ್ದೀರಾ ಅತ್ತೆ?
2: ನಾ ಚೆನ್ನಾಗಿದ್ದೀನಪ್ಪ. ಆಗ್ಲಿ, ತಡವಾಗಿದೆ, ಅಡಿಗೆನೂ ಸಿಗ್ತ.
1: ಆಮೇಲೆ ಆಯಾಸವಾಗಿರ್ಬೇಕು, ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ. ಆ ನಾಗವೇಣಿ ಎಲ್ಲಿ?
2: ಅಯ್ಯೋ, ಅಡಿಗೆ ಮೇಲೆ ಏನೋ ಕೆಲಸ ಮಾಡ್ತಿದ್ದಾಳೆ. ರಂಗಸ್ವಾಮಿ, ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಹೇಳಪ್ಪ.
0: ಆಯ್ತತ್ತೆ.
2: ನಿಧಾನವಾಗಿ ಊಟ ಮಾಡು ರಂಗಸ್ವಾಮಿ. ಮೊದಲೇ ನೀನ್ ತುಂಬಾ ಸಂಕೋಚ, ತುಂಬಾ ಸಂಕೋಚ ಸ್ವಭಾವ.
0: ಹಾಗೇನಿಲ್ಲ ಅತ್ತೆ.
2: ನೀನು ಈ ಊರಿಗೆ ಬಂದು 6-7 ವರ್ಷ ಆದ್ರೂ ಆಗಿರ್ಬೇಕಲ್ಲ?
1: ಹೌದೌದು, SSLC ಪಾಸ್ ಆಗಿ ಕಾಲೇಜ್ ಸೇರಿದ ಮೇಲೆ ಬಂದೇ ಇಲ್ಲ ಅಲ್ವೇನಯ್ಯ?
0: ಹೌದು, ಪ್ರತಿ ಬೇಸ್ಕರದಲ್ಲೂ ಬರ್ಬೇಕು ಅನ್ಕೊಳ್ತಿದ್ದೆ. ಅಷ್ಟರಲ್ಲಿ ಯಾರಾದ್ರೂ ಸ್ನೇಹಿತರು ಒತ್ತಾಯ ಮಾಡಿ ಅವ್ರ ಊರಿಗೆ ಕರ್ಕೊಂಡು ಹೊರಟೋಗ್ತಿದ್ರು.
1: ನೀನಾಗಿ ನೀನ್ ಬರೋಲ್ಲ ಅಂತ ನನಗ್ ಗೊತ್ತು, ಅದಕ್ಕೆ ಈ ಸಲ ನಾನೇ ಕಾಗದ ಬರ್ದೆ.
2: ಅಂದಾಗೆ ನಿಮ್ ತಂದೆ ಚೆನ್ನಾಗಿದ್ದಾರಪ್ಪ?
0: ಚೆನ್ನಾಗಿದ್ದಾರೆ.
1: ನಮ್ಮನೆ ಅಡಿಗೆ ನಿನಗ್ ಖಾರ ಇರ್ಬೋದು. ಇಂದ್ರ, ಸ್ವಲ್ಪ ತುಪ್ಪ ಹಾಕೆ.
2: ನಾಗವೇಣಿ, ಸ್ವಲ್ಪ ತುಪ್ಪ ತಗೊಂಬರಮ್ಮ.
1: ಹಾಕಮ್ಮ. ರಂಗಸ್ವಾಮಿ, ನೀನ್ ನೋಡಿದಾಗ ನಾಗು ಇಷ್ಟೂ ಬೆಳೆದಿರ್ಲಿಲ್ಲ. ನೀ ಇನ್ನೂ ಹುಡುಗ, ಈಚೆಗಂತೂ ನಮ್ಗೆಲ್ಲ ನೀನು ಹೊಸಬನೇ ಆಗ್ಬಿಟ್ಟಿದ್ದಿ. ನಂಗ್ ಸಾಕಮ್ಮ, ಅವನ್ಗೆ ಹಾಕು.
0: ನಂಗೆ ಸಾಕು, ಸಾಕು ನಂಗೆ. ನಾಗವೇಣಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾಳೆ. ಹೆಸರಿಗೆ ತಕ್ಕ ಹಾಗೆ ನಾಗವೇಣಿನೇ. ನೀಳವಾದ ಜಡೆ, ಛೆ, ಅವಳು ಮುಖಾನೇ ಸರಿಯಾಗಿ ಕಾಣಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು ಸರಿಯಾಗಿ ಜ್ಞಾಪಕಕ್ಕೆ ಬರ್ತಿಲ್ಲ. ಒಂದು ಸಲ ಮುಖ ನೋಡೋ ಹೊತ್ತಿಗೆ ಹುಲ್ಲೆ ಮರಿ ಹಾಗೆ ಹಾರೊಟ್ಟೋದ್ಲು. ಎಲ್ಲಿ ಹೋಗ್ತಾಳೆ? ಬೆಳಿಗ್ಗೆ ಕಂಡೇ ಕಾಣ್ತಾಳೆ. ಹಳ್ಳಿ ಹುಡುಗಿ ಅಂತ ತೆಗೆದು ಹಾಕೋ ಹಾಗೆ ಇಲ್ಲ. ತುಂಬ ಮಾಟವಾಗಿದ್ದಾಳೆ. ಇನ್ ಮಲ್ಕೊಳ್ಳೋಣ ನಾಗವೇಣಿ. ನಾಗವೇಣಿ, ನಾಗವೇಣಿ.

ಆದ್ರೆ ಆದ್ರೆ ಯಾರು ಕಾಣ್ತಾನೆ ಇಲ್ವಲ್ಲ? ಅಲ್ಲ, ಈ ನಿರ್ಜನವಾದ ಕಾಡಿನಲ್ಲಿ ಇಷ್ಟೊಂದು ಮಧುರವಾದ ನಾದ ಎಲ್ಲಿಂದ ಬರ್ತಿದೆ? ಅರೆ, ಅಲ್ಲಿ ಯಾರು ನಿಂತಿರೋ ಹಾಗಿದೆ.

0: ಓ, ಇವಳು ನಾಗವೇಣಿ ಅಲ್ವಾ? ಹಾ, ಅದೇ ನಿಲ್ಲುವಾ ಜಡೆ, ಅದೇ ಮೈಕಟ್ಟು. ಅಲ್ಲ ಅಲ್ಲ ಅಲ್ಲ, ಅವಳು ಈ ಕಾಡ್ಗೆ ಬರ್ತಾಳೆ. ಛೇ ಛೇ, ಇವಳು ನಾಗವೇಣಿ ಅಲ್ಲ. ಅಪ್ಪಾ, ಈ ಹುಡುಗಿ ಕತ್ತಲ್ಲಿ ಎಷ್ಟು ದೊಡ್ಡ ನಾಗರ ಹಾವು, ಜೊತೆಲಿ ಇನ್ನೊಂದು ಕರಿ ಹಾವು. ಅಪ್ಪಾ, ಇವಳೆಂತ ಹುಡುಗಿ ಅಪ್ಪ?
1: ಯಾರದು?
0: ನಾನೇ.
1: ಆ ವಿಡಿಯೋದ ನೋಡಕ್ ಬಂದ್ರ ಬುದ್ಧಿ?
0: ಹಾವು ನಿನ್ನ ಕಚ್ಚೋದಿಲ್ವೇ?
1: ಏ ಬುಡಿ, ನನ್ ಯಾಕೆ ಕಚ್ಚೈತೆ? ಇಲ್ಲೋಡಿ, ಈ ಬುಟ್ಟಿಯಾಗಿ ಹಾವುಗಳೆಲ್ಲ ಹೆಂಗ್ ಮುದ್ರಕೊಂಡ್ ಬಿತ್ಕೊಂಡವೆ.
0: ಅಪ್ಪ, ಎಷ್ಟೊಂದು ಹಾವುಗಳು! ನೀವು ಹಾವಾಡಿಗ್ರೇನು?
1: ಏ, ಅದೇ ನಂಗೆ ನನ್ ಮಗನೇ ನುಂಗೋ ಹಾಗೆ ನೋಡ್ತೀರಾ ಬುದ್ಧಿ?
0: ಅದು ಹಾವು.
1: ನಿಮ್ದು ಯಾವೂರ್ ಬುದ್ಧಿ?
0: ಇಲ್ಲೇ ಹಳ್ಳಿಗೆ ಬಂದಿದ್ದೆ. ನಾವು ಬಯಲ್ ಸೀಮೆಯವರು.
1: ಕತ್ಲಾಯ್ತಾ ಇದೆ ಈ ಕಡೆ, ಹಾವಿನ ಕಾಟ ಜಾಸ್ತಿ. ಬೇಗನೆ ಹಳ್ಳಿಗೆ ಹೋಗಿ ಸೇರ್ಕೊಳ್ಳಿ.
0: ಅರೆ, ಎಲ್ಲಿ ಹೋದ್ಲು? ನನ್ನ ಕಣ್ಣು ಆ ಹುಡುಗಿನೇ ಹುಡುಕ್ತಿದೆಯಲ್ಲ. ಛೆ, ನನಗೇನಾಗಿದೆ? ಕಾಲೇಜ್ ಓದಿದ್ ನಾನು ಒಬ್ಬ ಅನಾಗರಿಕ ಹುಡುಗಿ ಬಗ್ಗೆ ಯೋಚನೆ ಮಾಡುದು ಅಂದ್ರೇನು? ನಾಳೆಯಿಂದ ನಾನು ಇಲ್ಲಿಗೆ ಬರಲೇಬಾರದು, ಪಟ್ಟಣಕ್ಕೆ ಹೊರಟೋಗ್ಬೇಕು. ಆದರೆ ಹೋಗೋಕ್ ಮುಂಚೆ ಒಂದ್ಸಲ ಅವಳನ್ನು ನೋಡಬೇಕು, ಅವಳ ಹತ್ರ ಮಾತಾಡಬೇಕು. ಆ ಕೋಡ್ಗಲ್ಲಿನ ಹತ್ರ ಯಾರೋ ಕೂತಿರೋ ಹಾಗಿದೆ, ಅವಳೇ ಇರಬಹುದಾ? ಹಾ ಹೌದು, ಅವಳೇ.
1: ಏನ್ ಬುದ್ಧಿ, ಇವತ್ತು ಬಂದಿವ್ರಿ? ಆ ವಿಡಿಯೋದ ನೋಡಕ್ ಬಂದ್ರ? ಎಲ್ಲದಕ್ಕೂ ಬರೀ ಹೂಂ ಗುಡ್ತಾ ಇದ್ದೀರಲ್ಲ.
0: ನಿನ್ನೆ ಕಾಣಿಸ್ಲೇ ಇಲ್ವಲ್ಲ, ಎಲ್ ಹೋಗಿದ್ದೆ?
1: ಎಲ್ಗ್ ಹೋಗೋದು, ಅಲ್ಲಿ ಇಲ್ಲಿ ಸುತ್ತೋದು.
0: ಯಾಕೆ?
1: ಯಾಕಂದ್ರೆ ತಿರ್ಗಾಡದೇ ಸರಿ ಬದುಕು ಬುದ್ಧಿ.
0: ಹಾವಾಡ್ಸೋ ಕಸ್ಬಾ?
1: ಹೌದು, ಹಾವು ಹಿಡಿಯೋದು, ಆಡ್ಸೋದು, ಹೊಟ್ಟೆ ಒರಿಯೋದು.
0: ನಿಮ್ದು ಯಾವ ಊರು?
1: ಏ, ನಮ್ಗೆ ಊರೆಂತದ್ದು ಬುದ್ಧಿ? ಅಲ್ಲಿ ಕಾಣಿಸ್ತಿದ್ಯಲ್ಲ ಅಟ್ಟಿ, ಅಲ್ಲೇ ನಾವಿರೋದು.
0: ಈ ಹಾವುಗಳು ನಿನ್ನ ಕಚ್ಚೋದಿಲ್ವಾ?
1: ಏ, ನಮ್ಮನೇನ್ ಕಚ್ಚಾವು ಬುದ್ಧಿ? ಮಂತ್ರ ತಂತ್ರ ಮಾಡ್ತೀವಿ, ಮೂಲ್ಕೆ ಮಡಗ್ತೀವಿ, ನಮ್ಗಳ್ ಕಂಡ್ರೆ ಸೊಪ್ಪು ನಂಗೆ ಬಿದ್ಕೋತಾವೆ.
0: ನಿನಗೆ ನಂಟ್ರಿದಾರಾ?
1: ಓ, ಅವ್ರೇ ಬೇಕಾದಂಗವ್ರೆ.
0: ನಿನ್ನ ಹೆಸರೇನು?
1: ನೀಲಾ ಅಂತ ಬುದ್ಧಿ.
0: ಒಬ್ಳೆ ತಿರುಗ್ತೀಯಲ್ಲ, ಭಯ ಆಗಲ್ವಾ?
1: ಏ, ನಂಗೇನ್ ಭಯ ಬುದ್ಧಿ? ಕಾಡ್ನಲ್ಲೇ ಹುತ್ತೋಳು, ಕಾಡ್ನಲ್ಲೇ ಬೆಳ್ದೋಳು, ಕಾಡ್ನಲ್ಲಿ ತಿರ್ಗಾಡಕ್ಕೆ ನಂಗೆಂತ ಭಯ?
0: ಇಲ್ಲ ಅನ್ನು ಸುಮ್ನೆ ಕೇಳ್ದೆ. ನಿಂಗೆ ವಯಸ್ಸೆಷ್ಟು ನೀಲ?
1: ನಂಗೆ ನೆಪ್ಪಿಲ್ಲ ಬುದ್ಧಿ.
0: ಅಂದ ಹಾಗೆ ನಿನಗೆ ಮದುವೆ ಆಗಿದ್ಯಾ? ಹೊರಟೇ ಹೋದ್ಲಲ್ಲ.
2: ಏನ್ ರಂಗಸ್ವಾಮಿ, ಏನೋ ತಲ್ಲೀನನಾಗಿ ಯೋಚನೆ ಮಾಡ್ತಿದ್ದಿ?
0: ಯೋಚನೆ? ನನಗೆಂತ ಯೋಚನೆ? ಏನು ಇಲ್ವಲ್ಲ.
2: ಏನ್ ಹುಚ್ಚನಯ್ಯ ನೀನು! ನಿನ್ನ ಮನಸ್ಸಿಗೆ ನೀನ್ ಸುಳ್ಳು ಹೇಳ್ತಿದೀಯಲ್ಲ. ನೀನು ಪ್ರತಿದಿನ ಆ ಕಾಡ್ಗೆ ಹೋಗೋದ್ಯಾಕೆ?
0: ಅದು ಅದು ಯಾಕೆ? ಯಾಕೆ ಅಂದ್ರೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯೋಕೆ.
2: ಪ್ರಕೃತಿ ಸೌಂದರ್ಯ ಸವಿಯೋಕೋ ಅಥವಾ ನೀಲಾನ ರೂಪ ಸವಿಯೋಕೋ?
0: ಅದು ಇರಬಹುದು.
2: ನೀಲಾ ತುಂಬಾ ಸುಂದರವಾದ ಹುಡುಗಿ ಅಲ್ವಾ?
0: ಹೌದು.
2: ಅವಳು ಮಾತಾಡಿದ್ರೆ ಹೂಗಳು ಉದುರಿದ ಹಾಗಿರುತ್ತೆ ಅಲ್ವಾ?
0: ಹೌದು.
2: ಅವಳು ಹಾವು ಹಿಡಿಯೋದನ್ನ ನೋಡೋದೇ ಒಂದು ಚಂದ ಅಲ್ವಾ?
3: ಹೌದು.
2: ಅಂದ್ರೆ ನೀನ್ ಅವಳನ್ನ ಪ್ರೀತಿಸ್ತಿದೀಯ?
3: ಪ್ರೀತಿ ಪ್ರೀತಿ ಹೌದು, ನಾನು ಅವಳನ್ನ ತುಂಬಾ ತುಂಬಾ ಪ್ರೀತಿಸ್ತಿದ್ದೀನಿ. ಅವಳನ್ನ ನೋಡ್ದಿದ್ರೆ ಏನೋ ಕಳ್ಕೊಂಡ ಹಾಗಾಗತ್ತೆ, ಅವಳನ್ನ ನೋಡ್ತಾನೇ ಇರಬೇಕು ಅನ್ಸುತ್ತೆ.
2: ಸರಿ, ಆದ್ರೆ ಇದರ ಪರಿಣಾಮ ಏನು
3: ಅಂದ್ರೆ?
2: ಹೆಚ್ಚು ಅಂದ್ರೆ ನೀನ್ ಇಲ್ಲಿ ಇನ್ನೊಂದು ವಾರ ಇರಬಹುದು. ಆಮೇಲೆ?
3: ಹೌದಲ್ಲ, ಆಮೇಲೆ ನಾನು ಪಟ್ಟಣಕ್ಕೆ ಹೋಗ್ಬೇಕು. ಅಯ್ಯೋ, ಅದೇ ನನಗೂ ದುಃಖ.
2: ನಾನು ಅವಳನ್ನ ಮದುವೆ ಆಗ್ತೀನಿ. ಏನಂದೆ?
3: ಹೌದು, ನಾನು ಅವಳನ್ನ ಮದುವೆ ಆಗ್ತೀನಿ. ಈ ಸಮಸ್ಯೆಗೆ ಅದೇ ಸರಿಯಾದ ಪರಿಹಾರ.
2: ಸರಿಯಾಗಿ ಯೋಚಿಸು, ಮತ್ತೊಮ್ಮೆ ಯೋಚಿಸು. ನೀನ ನೀಲಾನ್ ಮದುವೆ ಆಗ್ತೀಯಾ?
3: ಹೌದು, ಯಾಕಾಗ್ಬಾರ್ದು?
2: ಅವಳು ಕಾಡ್ನಲ್ಲಿ ಬೆಳೆದೋಳು, ಅಕ್ಷರ ಜ್ಞಾನವೇ ಇಲ್ಲ, ನಾಗರಿಕತೆ ಗೊತ್ತಿಲ್ಲ. ನೀನು ಕಾಲೇಜ್ ಓದಿರೋನು, ನಾಳೆ ದೊಡ್ಡ ನೌಕರಿನೂ ಸಿಗ್ಬಹುದು.
3: ಆದ್ರೇನು, ಅವಳನ್ನು ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಪಾಠನು ಹೇಳಿಸಿದ್ರಾಯ್ತು.
2: ನಿನ್ನದು ಆದರ್ಶ ಪ್ರೇಮ ಅಂತಾನೆ ಇಟ್ಕೊಳ್ಳೋಣ, ಆದ್ರೆ ಇದರಿಂದ ನಿನ್ನ ತಂದೆ, ಸೋದ್ರ ಮಾವ, ಸೋದ್ರತ್ತೆ ಇವರಿಗೆಲ್ಲ ಏನನ್ಸತ್ತೆ?
3: ಪಾಪ, ಅವ್ರಿಗೆಲ್ಲ ಬೇಸರ, ಅಸಮಾಧಾನ ಆಗೋದು ನಿಜ. ಆದ್ರೆ ಏನ್ ಮಾಡೋಕ್ಕಾಗತ್ತೆ? ನನ್ಗಂತೂ ನೀಲನ್ ಬಿಟ್ಟಿರೋಕ್ಕಾಗಲ್ಲ.
2: ನೀನೇನೋ ನೀಲಾನೇ ಮದುವೆ ಆಗೋದು ಅಂತ ನಿಶ್ಚಯ ಮಾಡಿಬಿಟ್ಟೆ, ಆದ್ರೆ ಅದಕ್ಕೆ ಅವಳು ಒಪ್ಪಿದಾಳ?
3: ಹೌದಲ್ಲ, ನಾನು ಅವಳನ್ನ ಕೇಳಲೇ ಇಲ್ಲ, ಇವತ್ತೇ ಅವಳನ್ನ ಕೇಳ್ಬಿಡ್ಬೇಕು.

0: ಏನಿಲ್ಲ, ತುಂಬಾ ಹಾವುಗಳು ಸಿಕ್ಕಿರೋ ಹಾಗಿದೆ.
1: ಓ ನೀವಾ? ಸುಮಾರಾಗಿ ಸಿಕ್ಕವೆ.
0: ನೀಲ, ಪ್ರತಿದಿನ ನೀನೊಬ್ಳೇ ಬರ್ತೀಯಲ್ಲ, ಜೊತೆಗೆ ಯಾರು ಬರೋದೇ ಇಲ್ಲ.
1: ಎಲ್ಲ ಒಂದೇ ತಾವ ಹೋದ್ರೆ ಏನ್ ಪ್ರಯೋಜನ? ಒಬ್ಬೊಬ್ರು ಒಂದೊಂದ್ ತಾವ ಹೋದ್ರೆ ತುಂಬಾ ಹಾವು ಸಿಗ್ತವೆ.
0: ಪ್ರತಿದಿನ ಇಷ್ಟೊಂದು ಹಾವು ಹಿಡಿದು ಏನ್ ಮಾಡ್ತೀರಾ? ಎಲ್ಲ ನೀವೇ ಸಾಕ್ತೀರಾ?
1: ಎಲ್ಲ ಅವನು ನಾವೇ ಇಟ್ಕೊಂಡು ಏನ್ ಮಾಡ್ಕೊಳಕಾಯ್ತದೆ? ಗಿರಾಕಿಗಳು ಬಂದಾಗ ಮಾರ್ಕಂತೀವಿ, ಅದರಿಂದಾನು ನಾ ಕಾಸು ಬರ್ತೈತೆ. ಯಾಕ್ ಬುದ್ಧಿ ಸುಮ್ನಾಗ್ಬಿಟ್ರಿ? ಏನೋ ಯೋಚನೆ ಮಾಡ್ತಿದ್ದೀರಾ?
0: ಅದು ನೀಲ, ನಾನೊಂದು ಪ್ರಶ್ನೆ ಕೇಳಲ.
1: ಇದುವರೆಗೂ ನೀವು ಮಾಡ್ತಿರೋದು ಅದ್ನೇ ಅಲ್ಲೂರ?
0: ನೀಲ, ನೀನು ನನ್ನನ್ನ ಮದುವೆ ಆಗ್ತೀಯ?
1: ಏನಂದ್ರಿ?
0: ಯಾಕೆ ಗಾಬರಿ ಆಗ್ತೀನಿಲ್ಲ, ನನ್ನನ್ನು ಮದುವೆ ಆಗ್ತೀಯ?
1: ಮದ್ವೆನಾ, ಅದಕ್ಕೇನು ಕಷ್ಟ ಬುಡಿ ಬುದ್ಧಿ?
0: ಹಾ ಸಿಕ್ಕಲ್ಲ ನೀಲ, ನಿಜವಾಗ್ಲೂ ಕೇಳ್ತಿದ್ದೀನಿ.
1: ಅದಕ್ಕಲ್ಲ ಬುದ್ಧಿ, ಆದ್ರೆ
0: ಏನಾದ್ರೆ
1: ನನ್ ಜಾತಿ ನಿಮ್ ಜಾತಿ ಹೆಂಗೋ.
0: ನೀಲ, ಇದಕ್ಕೆ ಜಾತಿ ಮಾತ್ಯಾಕೆ?
1: ಇನ್ನೆಂಗ್ ಬುದ್ಧಿ?
0: ಪ್ರೇಮಕ್ಕೆ ಜಾತಿ ಗೀತೆ ಇಲ್ಲ.
1: ಹಂಗಾದ್ರೆ ನನ್ ಮೇಲೆ ನಿಮ್ಗೆ ಅಷ್ಟೊಂದು ಅಕ್ಕರೇನಾ?
0: ಅಕ್ಕರೆ ನೀಲ, ನಿನಗೋಸ್ಕರ ನಾನು ಪ್ರಾಣನಾದ್ರೂ ಕೊಡ್ತೀನಿ.
1: ದಿಟ ಹೇಳ್ತಿದ್ದೀರಲ್ಲ.
0: ನನ್ನ ಆಣೆ ನಿನ್ನ ಆಣೆಗೂ ನೀಲ.
1: ನಂಬ ಮಾತಾ ಇದು?
0: ಸತ್ಯವಾಗಿ.
1: ಇದಕ್ಕೆ ಪರೀಕ್ಷೆ?
0: ಪರೀಕ್ಷೆ ನೀನ್ ಹೇಳಿದ್ದು.
1: ಹಂಗಾದ್ರೆ ನಿಮ್ಗೆ ನನ್ ಮೇಲೆ ಪ್ರೀತಿ ಇರೋದಾದ್ರೆ
0: ಹೇಳು.
1: ಈ ಹುತ್ತಿನಲ್ಲಿ ಕೈ ಮಾಡುತ್ತೀರಾ?
0: ಓಹೋ, ಸಂತೋಷವಾಗಿ ನಡಿ, ಹತ್ರ ಹೋಗೋಣ. ಈಗೋ ಕೈ ಇಟ್ಟೆ.
1: ಬೇಡಿ ಬೇಡಿ ನನ್ನ ನೋಡಿಯ.
0: ಯಾಕ್ ನೀಲ?
1: ಬೇಡ ಬೇಡ ನನ್ನ ನೋಡಿಯ.
0: ನಿನ್ನಿಷ್ಟ ಈಡೇರ್ಸೋದಕ್ಕೆ ಏನ್ ಅಡ್ಡಿ ನೀಲ?
1: ಬ್ಯಾಡಿ ದೇವ್ರೆ, ನಾನು ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸಿ.
0: ಕ್ಷಮಿಸೋ ಅಂತ ತಪ್ಪು ಏನ್ ಮಾಡಿದ್ಯ ನೀಲ?
1: ಸುಮ್ನೆ ನಿಮ್ಮನ್ನ ನೋಯಿಸ್ಬಿಟ್ಟೆ, ನೋಯಿಸ್ಬಿಟ್ಟೆ ನಾನು ನೋಡ್ಯ.
0: ಅಂದ್ರೆ
1: ಏನ್ ಹೇಳಿ ಬುದ್ಧಿ, ಹೆಂಗ್ ಹೇಳಿ?
0: ಅದೇನು ಅಂತ ಹೇಳು ನೀಲ, ಸಂಕೋಚ ಯಾಕೆ?
1: ನಂಗೆ ನಂಗೆ ಲಗ್ನ ಆಗಿದೆ ಬುದ್ಧಿ.
0: ನನಗೆ ತಿಳಿದಿರ್ಲಿಲ್ಲ ನೀಲ. ಆದ್ರೆ
1: ಆದ್ರೆ ಏನ್ ಬುದ್ಧಿ?
0: ನೀನ್ ಒಪ್ಪೋದಾದ್ರೆ
1: ಒಪ್ಪೋದಾದ್ರೆ
0: ನನ್ನ ಮೇಲೆ ನಿನಗ್ ಪ್ರೀತಿ ಇದ್ರೆ ಯಾವ ತಾನೇ ಅಡ್ಡಿ ಬಂದಿತ್ತು?
1: ಇಲ್ಲ ನನ್ನ ನೋಡ್ಯ, ನಮ್ ಜಂದಾಗೆ ಲಗ್ನ ಆದವರು ನಡ್ತೆಗಿಡಬಾರ್ದು, ಪಡಗಂಡಿಸರಿಗೆ ಪ್ರೀತಿ ಪಡಬಾರ್ದು, ಗಂಡನ್ಗೆ ಎರಡಾಗ ಬಾಳ್ಬಾರ್ದು ಬುದ್ಧಿ. ಹಂಗ್ ನಡೆದ್ರೆ ವಂಶ ನಿರ್ವಂಶ ಆದಿತ್ತು, ಮಂತ್ರಗಿಂತ ದಕ್ಕೋದಿಲ್ಲ, ಅವು ನಮ್ಮನ್ನೇ ಆಗಿ ತಿಂದವು.
0: ಹಾಗಾದ್ರೆ ನನ್ ಮೇಲೆ ನಿನಗ್ ಪ್ರೀತಿ ಇಲ್ಲ ಅನ್ನು?
1: ಆ ಮಾತು ಬ್ಯಾಡ ಬುದ್ಧಿ, ನಾನು ನೀತಿ ತಪ್ಪಿ ನಡೆಯೋ ಹಂಗಿಲ್ಲ.
0: ನೀಲ, ನಾನ್ ನಿಂಗೋಸ್ಕರ ಹಾತೊರಿತಿದ್ದೀನಿ, ಜೀವದ ಹಂಗಿಲ್ದೆ ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ನನ್ನವಳಾಗು ನೀಲ, ನನ್ ಕೈ ಹಿಡಿ.
1: ಇಂಥ ಮಾತಾಡಿ ನನ್ ಕೊಲ್ಬೇಡಿ ನನ್ ನೋಡಿಯ, ನಾನೇನ್ ಮಾಡ್ಲಿ? ಕಟ್ ಮುರಿಯೋ ಹಂಗಿಲ್ಲ, ನೀತಿ ಬಿಡೋ ಹಂಗಿಲ್ಲ, ನನ್ ಚಮಸ್ಬಿಡಿ.
0: ಹಂಗಾದ್ರೆ ನನ್ನ ಪ್ರೇಮಕ್ಕೆ ಇಷ್ಟೇನಾ ಪ್ರತಿಫಲ?
1: ಇಷ್ಟಕ್ ಬರ್ತದೆ ಅಂತ ನಾ ಕಾಣೆ ಬುದ್ಧಿ? ನನ್ ಚಮಸ್ಬಿಡಿ, ನನ್ನ ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ.

0: ಯಾಕಪ್ಪ ರಂಗಸ್ವಾಮಿ, ಎರಡು ಮೂರು ದಿನದ ಒಂಥರ ಇದೆಯಾ?
1: ಮೈ ಸರಿ ಇಲ್ಲೇನಪ್ಪ?
2: ಹಾಗೇನೂ ಇಲ್ಲ ಅತ್ತೆ, ಸರಿಯಾಗಿ ಇದ್ದೀನಿ. ಮಾವ,
0: ಏನು?
2: ನಾಳೆ ನಾನು ಊರು ಹೊರಡ್ತೀನಿ.
1: ಆಗ್ಲಿ, ಏನು ಅವಸರ?
2: ಇಲ್ಲ ಅತ್ತೆ, ಊರಿನಲ್ಲಿ ಕೆಲಸ ಇದೆ. ಸ್ನೇಹಿತರ ಜೊತೆ ನಂದಿಗೆ ಬೇರೆ ಹೋಗಬೇಕು.
0: ಸರಿಯಪ್ಪ, ನಿನ್ನ ಏರ್ಪಾಡಿಗೆ ನಾನು ಅಡ್ಡಿ ಇಲ್ಲ. ಆದರೆ ಇನ್ನೊಂದು ಎರಡು ಮೂರು ದಿವಸ ಇದ್ದು ಹೋಗಿದ್ರೆ ಚೆನ್ನಾಗಿರ್ತಿತ್ತು.
2: ಇನ್ನೊಂದ್ಸಲ ಬರ್ತೀನಿ ಮಾವ.
0: ಸರಿಯಪ್ಪ, ಆದರೆ ನಮ್ಮ ಹುಡುಗಿ ವಿಚಾರ ನಿನಗೆ ಒಪ್ಪಿಗೆ ತಾನೆ? ಮನಸ್ಸಿಗೆ ಸಮಾಧಾನ ಇದ್ರೆ ಹೇಳು, ಬಲವಂತ ಏನಿಲ್ಲ.
2: ಆದರೆ
1: ಏನಪ್ಪ ಅನುಮಾನ?
2: ನಾನು ಮದುವೆನೇ ಆಗಬಾರ್ದು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀನಿ.
0: ಇದೇನು ಹುಚ್ಚು ತೀರ್ಮಾನ ನಿಂದು ರಂಗಸ್ವಾಮಿ?
2: ಹುಚ್ಚೇನೂ ಅಲ್ಲ, ತೀರ್ಮಾನ ಮಾತ್ರ ನಿಜ ಮಾವ.
1: ಹಾಗಾದರೆ ಕೊನೆಯವರೆಗೂ ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದೇನು?
2: ಹೌದು.
0: ಸರಿಯಪ್ಪ,
2: ಹೊರಡ್ತೀನಿ ಮಾವ, ಬರ್ತೀನತ್ತೆ.
0: ರೈಲ್ವೆ ಸ್ಟೇಷನ್ ತನಕ ನಾನು ಬರ್ತೀನಪ್ಪ.
2: ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಮಾವ, ನಾ ಹೋಗ್ತೀನಿ.
0: ಸರಿಯಪ್ಪ.
1: ಆದರೆ ಆಗಾಗ ಬರ್ತಾ ಇರಪ್ಪ.
2: ಸರಿಯತ್ತೆ.

0: ಹೊರಟು ಹೋದ್ಲು, ಹೊರಟು ಹೋದ್ಲು. ಎಲ್ಲ ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಹೋಗ್ಬೇಡ ನೀಲ, ನೀಲ ಹೋಗ್ಬೇಡ. ನೀಲ ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡ. ನೀಲ ನನ್ನ ಬಿಟ್ಟು ಹೋಗ್ಬೇಡ.
1: ಏನಪ್ಪ ರಂಗಸ್ವಾಮಿ, ಕನ್ವರ್ಸ್ತಾ ಇದ್ದಿ? ಕಣ್ಣಿಂದ ನೀರ್ ಬೇರೆ ಸುರಿತಾ ಇದೆ. ಕೆಟ್ಟ ಕನ್ಸು ಏನಾದ್ರು ಬಿತ್ತೇನೋ?
0: ಕನ್ಸು? ಇರಬಹುದು, ಕನ್ಸೇ ಇರಬೇಕು.
1: ಹೊಸ ಜಾಗ, ಹಂಗಾತ್ಮಾಗ ಬೇರೆ ಮಲಗಿದ್ದಿ, ಕನ್ಸಲ್ಲಿ ಏನಾದ್ರೂ ನೋಡಿ ಹೆದರ್ಕೊಂಡೇನಪ್ಪ?
0: ಅವೆಲ್ಲ ಏನೂ ಇಲ್ಲ ಮಾವ, ಅರ್ಥವಿಲ್ಲದ ಕನಸುಗಳು.
1: ಹೋಗ್ಲಿ ಬಿಡು, ಬೆಳಗಾಗಿ ಎಷ್ಟೋ ಹೊತ್ತಾಗಿದೆ. ಸ್ನಾನಕ್ಕೆ ನೀರು ಸಿದ್ಧವಾಗಿದೆ, ಸ್ನಾನ ಮುಗಿಸು.
0: ಅಂದ್ರೆ ಇಷ್ಟು ಹೊತ್ತಿನ ತನಕ ನಡೆದಿದ್ದೆಲ್ಲ ಬರೀ ಕನಸ? ಕಾಡು, ಹಾವು, ನೀಲ ಎಲ್ಲ ಬರೀ ಕನಸೇನಾ? ಅಬ್ಬಬ್ಬಾ, ಎಷ್ಟು ದೀರ್ಘವಾದ ಕನಸು! ಒಂದೇ ರಾತ್ರಿಲಿ ಎಷ್ಟು ದಿನಗಳ ಕತೆ ನಡೆದು ಹೋಯ್ತು. ಇದು ಕನಸೇ ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದೇನು ಆಶ್ಚರ್ಯ, ನಿಜವೋ ಮತ್ತೆ ಕನಸೋ? ನನ್ನ ಕನಸಿನಲ್ಲಿ ಕಂಡ ಆ ಸುಂದರಿ ನೀಲ ಇಲ್ಲಿ, ನಾ ಕನಸಿನಲ್ಲಿ ಕಂಡು ಹುಡುಗಿ ಇವಳೆ ಅಲ್ವಾ? ಹೌದು, ಇವಳೆ.
2: ಓ, ನೀವ
0: ನೀಲ?
2: ನೀಲ, ನನ್ನ ಹೆಸರು ನೀಲ ಅಲ್ಲ, ನಾಗವೇಣಿ.
0: ಹೆಸರು ಯಾವ್ದಾದ್ರೇನು, ಒಟ್ಟಿನಲ್ಲಿ ನೀನೆ ನನ್ನ ಹುಡುಗಿ.

ಆ ಒಂದು ರಾತ್ರಿ ನಾಟಕ ಕೇಳಿದಿರಿ. ಭಾರತಿ ಪ್ರಿಯ ಅವರ ಕಥೆಯನ್ನ ಬಾನುಲಿಗೆ ಅಳವಡಿಸಿದವರು ಎಚ್ ಎಸ್ ಪಾರ್ವತಿ. ಪಾತ್ರ ಪರಿಚಯ: ನಾರಣಪ್ಪ, ಎಂ ಬಸವರಾಜು, ಇಂದಿರಮ್ಮ, ಎಸ್ ನಾಗರತ್ನ, ನಾಗವೇಣಿ ಮತ್ತು ನೀಲ, ಸಿ ಕೆ ಅಂಜಲಿ ಶೆಟ್ಟಿ, ರಂಗಸ್ವಾಮಿಯಾಗಿ ಬಿ ಎಂ ವೆಂಕಟೇಶ್.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ AIR ಆಪ್ ಪರ್ ಮಿಲ್ತೆ
3: ಆಕಾಶವಾಣಿಯ ಅನೇಕ ತಮಿಳು ನಿಘಳಿಗಳು ನ್ಯೂಸ್ ಆನ್ AIR ಆಪಿಲ್ ಕಿಡೈಕ್ಕು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ. ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
3: ಮಹಿಳೆ ಜೀವನದ ನಿರೂಪಕಿ,
4: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
5: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
6: ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.
7: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ, ಕಂಪನಾಂಕ 102.1 MHz. ಹಿಂದಿನ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಕೇಳಿ ಮೆಂಡೋಲಿನ್ ವಾದನ ಮಾಸ್ಟರ್ ಯು ಶ್ರೀನಿವಾಸ್ ಅವರಿಂದ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನದ ಧ್ವನಿ ಮುದ್ರಿಕೆಯನ್ನು ಕೇಳಿದ್ರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಾಥ್ ನೀಡಿದವರು ಸಿಕಿಲ್ ಆರ್ ಭಾಸ್ಕರನ್, ಮೃದಂಗಂ ಪಾಲ್ಗಾಟ್ ರಘು, ಎಂಜೀರ ವಿ ನಾಗರಾಜನ್ ಹಾಗೂ ಘಟಂ ಟಿ ಎಚ್ ಸುಭಾಷವರ್ಧ ಆಗಿತ್ತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:30, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಮನೆಯೇ ಮಂತ್ರಾಲಯ ಚಿತ್ರದ ಗೀತೆ.

ಪಿ ಬಿ ಶ್ರೀನಿವಾಸ್, ಪಿ ಸುಶೀಲಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಸಾಕ್ಷಾತ್ಕಾರ ಚಿತ್ರದ ಗೀತೆ. ಗೀತರಚನೆ ಕೆ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ನಿರ್ದೇಶನ ಎಂ ರಂಗರಾವ್.

ಚಲಿಸುವ ಮೋಡಗಳು ಚಿತ್ರಕ್ಕೆಂದು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಗೀತರಚನೆ ಜಿಯೋ ಉದಯಶಂಕರ್.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಭಾಗ್ಯವಂತರು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: during the enumeration phase. With this, the SIR of electoral roll will cover the entire country in phase 3 except Himachal Pradesh, Jammu and Kashmir and Ladakh. In Keralam, Congress today announced the name of V.T. Satheesan as the new Chief Minister of Keralam. Party's legislative party held at Thiruvananthapuram today formally elected V.T. Satheesan as its leader. Our correspondent reports that senior leader Ramesh Chennitala was not present in the parliamentary party meeting. In Uttar Pradesh, more than 111 people have died and 200 injured in the last 24 hours due to rain, storms and lightning. Chief Minister Yogi Adityanath directed the district magistrate and relevant officials to immediately conduct a survey on the spot. In IPL cricket, Punjab Kings have set a target of 201 for Mumbai Indians at Himachal Pradesh Cricket Association Stadium in Dharamsala tonight. Mumbai Indians were 173 for 4 in 18 overs when reports last came in. And with that, we end this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ನಿಲಯದ ನಾಳೆಯ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಬೆಳಗಿನ ಪ್ರಸಾರದಲ್ಲಿ 6:45 ಹರಿವಿಂಬೆ ಗುರುವಿಗೆ ಶರಣೆಂಬೆ ಪ್ರಾಯೋಜಿತ ಕಾರ್ಯಕ್ರಮ. ಇನ್ನು 7:45 ಮತ್ತು 9:30 ಚಿತ್ರಗೀತೆಗಳು. ಸಂಜಯ್ ಪ್ರಸಾರದಲ್ಲಿ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೆಂಡೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇನ್ನು ರಾತ್ರಿ 10:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ನಮ್ಮ ನಿಲಯದ ನಾಳೆಯ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:30. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಎಂದಿನಂತೆ ನಿಲಯದ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. ಹಾಗಾದರೆ ಈಗ ಶ್ರೀದೇವಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.